ಆಕಾಶವಾಣಿ ಮೈಸೂರು. ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 11 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಪಾಡ್ಯ. 2026 ಇಸವಿ ಜೂನ್ ತಿಂಗಳ 1 ತಾರೀಖು ಸೋಮವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್, ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆಗಳು, 7:15 ಭಾವಗೀತೆಗಳು, ಸೇವಾ ವಾಹಿನಿ 7:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:45 8:50 9:30 ಮಧ್ಯಾಹ್ನ 2:40 ಹಾಗೂ ಮಧ್ಯರಾತ್ರಿ 7:45. ಇಂದು ಬೆಳಗ್ಗೆ 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಉಮೇಶ್ ಎಸ್ಎಸ್ ಅವರಿಂದ. 8:50 ಯೋಗದತ್ತ ಜಗತ್ತು ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಅಕ್ಕರೆ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆ, ಹಿಂದಿ ಚಿತ್ರಗೀತೆಗಳು 10:30 4:30 ಹಾಗೂ ಮತ್ತೆ ರಾತ್ರಿ 8:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ವನಿತಾ ವಿಹಾರ, ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಮಂಜುಳಾ ಪುರಾಣೇಕ್. 12:35 ದೇವರ ನಾಮಗಳು. 12:45 ನಮ್ಮ ಆರೋಗ್ಯ, ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ, ಈ ಕುರಿತು ಮೈಸೂರಿನ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಡಾ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಮಾತುಕತೆ, ಪ್ರಸ್ತುತಪಡಿಸುತ್ತಾರೆ ಜೆಎಂ ಚಂದುನವರ್. 1:20 ರೂಪಾರಾವ್ ಹಾಗೂ ದೀಪಾರಾವ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಂಎನ್ ಗಿರೀಶ್ ಹಾಗೂ ಎಂಎಸ್ ಪುಟ್ಟರಾಜು ಅವರ ನಾದಸ್ವರ ವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ, ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ, ಪ್ರಸ್ತುತಿ ಅನುರಾಧ ಮೂರ್ತಿ. 6:51 ಕೃಷಿ ರಂಗ, ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ, ಬೀಜೋತ್ಪಾದನೆ ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾ ಎಸ್ಪಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿದ್ಧಾರೂಢ ಸಿಂಗಾಡಿ ಅವರು, ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ರಾತ್ರಿ 8:00 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮನ ಜಿಎಸ್ ಅಭಿಷೇಕ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಬಿ ದಿಗ್ವಿಜಯ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ, 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಸೋಮವಾರ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ವೇಳೆ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani, the news read by Shagun Chopra. Prime Minister Narendra Modi will hold

0: ಗೀತಾರಾಹ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಸಮಯ 6:30 ಇನ್ನು ಮುಂದೆ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ, ಕ್ರಿಯಾಚರಣೆಗಳ ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು 3 ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನು ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮೊಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂದಳದಂತೆ ನಮ್ಮ ಸಮಸ್ತ ವಿಶ್ವವನ್ನು ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ವೇಳೆ ಸರಿಯಾಗಿ 6:35. ಆಕಾಶವಾಣಿ ಮೈಸೂರು. ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
3: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
0: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
4: ಕೇಳುಗ್ರೆ, ಇಂದು ಒಂದೆರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಚಿರಪರಿಚಿತವಾದ ಒಂದು ಸಸ್ಯದ ಹೆಸರು ಮುಟ್ಟಿದರ ಮುನಿ ಅಥವಾ ನಾಚಿಕೆ ಮುಳ್ಳು. ಇದನ್ನು ಗ್ರಾಮೀಣ ಭಾಗದಲ್ಲಿ ನಾಚಿಕೆ ಮುಳ್ಳು ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ಲಜ್ಜಾಲು ಅಂತ ಕರೀತಾರೆ. ಇದನ್ನೂ ಸಹ ನಾವು ಆಹಾರವಾಗಿ ಬಳಸ್ಬೋದು. ನಾವು ಕೇವಲ ಔಷಧಿ ಅಂತ ಇದನ್ನು ಬಳಸ್ತಾ ಇದ್ವಿ, ಆದರೆ ನಿಯಮಿತವಾಗಿ ಆಹಾರದ ಭಾಗವಾಗಿ ಇದನ್ನು ಬಳಸೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು. ಈ ಗಿಡದ ಸಸ್ಯಶಾಸ್ತ್ರೀಯ ಹೆಸರು ಮೈಮೋಸಪುಡಿಕ. ಇದರಲ್ಲಿ ಅನೇಕ ಔಷಧಿ ಗುಣ ಇದೆ. ಸ್ತ್ರೀಯರಲ್ಲಿ ಕಂಡುಬರುವಂತಹ ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾಯಿಲೆಗಳಿಗೆ ಇದು ಉತ್ತಮವಾದ ಮನೆಮದ್ದು. ಮೂಲವ್ಯಾಧಿಗಳಲ್ಲಿ ಅಥವಾ ಬೇರೆ ಯಾವುದೇ ಕಾಯಿಲೆಗಳಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಆಗುತ್ತಿದ್ದರೆ ಅಂತಹ ಎಲ್ಲ ರಕ್ತಸ್ರಾವದ ಕಾಯಿಲೆಗಳಿಗೆ ಮುಟ್ಟಿದರ ಮುನಿ ಒಂದು ಉತ್ತಮವಾದ ಮನೆಮದ್ದು. ಇದನ್ನು ನಾವು ಆಹಾರವಾಗಿ ಬಳಸಬಹುದು. ಹೇಗಪ್ಪ ಅಂದರೆ, ಮುಟ್ಟಿದರ ಮುನಿ ಚಿಗುರಿನಲ್ಲಿ ರುಚಿಕಟ್ಟಾದ ತಂಬುಳಿಯನ್ನು ತಯಾರು ಮಾಡ್ತಾರೆ. ಅದರ ತಯಾರಕ ವಿಧಾನ ಬಹಳ ಸರಳ. ಮುಟ್ಟಿದರ ಮುನಿ ಎಲೆಗಳನ್ನು ಸಂಗ್ರಹಿಸಬೇಕು, ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಹುರಿದ ನಂತರ ತೆಂಗಿನ ತುರಿ, ಕಾಳುಮೆಣಸು ಇವನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆಯನ್ನು ಬೆರೆಸ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದ್ರೆ ಆರೋಗ್ಯದಾಯಕವಾದ ಮುಟ್ಟಿದರ ಮುನಿ ತಂಬುಳಿ ಸಿದ್ಧ ಆಗುತ್ತೆ. ಇದು ಆಹಾರವೂ ಹೌದು, ಪಥ್ಯವೂ ಹೌದು, ಔಷಧವೂ ಹೌದು. ಅದೇ ರೀತಿ ಇನ್ನೊಂದು ಔಷಧೀಯ ಸಸ್ಯ ಚಳ್ಳೆ ಹಣ್ಣು. ತಾವೆಲ್ಲ ಗಾದೆಯಲ್ಲಿ ಆಡು ಮಾತಲ್ಲಿ ಕೇಳಿರ್ತೀರ, ಚಳ್ಳೆ ಹಣ್ಣು ತಿನ್ನಿಸುವುದಂತ. ಈ ಹಣ್ಣು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ತಿಂದಾಗ ಬಾಯಲ್ಲಿ ಲೋಳೆ ಲೋಳೆ ಆಗುವ ಕಾರಣ ಚಳ್ಳೆ ಹಣ್ಣು ತಿನ್ನಿಸುವುದು ಅಂತ ಒಂದು ನಾಣ್ಣುಡಿ ಬಂದಿದೆ ಅಷ್ಟೇ. ಈ ಚಳ್ಳೆ ಹಣ್ಣನ್ನು ಆಯುರ್ವೇದದಲ್ಲಿ ಶ್ಲೇಷ್ಮಂತಕ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಕಾರ್ಡಿಯಾ ಡಿಕಟೋಮಾ ಅಂತ. ಇದರ ಜಿಗುಟಾದ ಹಣ್ಣು ಬಹಳ ಪ್ರಸಿದ್ಧ. ಈ ಚಳ್ಳೆ ಹಣ್ಣಿನಲ್ಲಿ ಕೀಲುಗಳಿಗೆ ಶಕ್ತಿ ಕೊಡುವಂಥ ಅಂಶ ಹೆಚ್ಚಾಗಿದೆ. ಕೀಲು ಸವೆಯದಂತೆ ತಡೆಯಲು ನಮ್ಮ ಜಾಯಿಂಟ್ಗಳಲ್ಲಿ ಸೈನೋಯಲ್ ಫ್ಲೂಯಿಡ್ ಅಂತ ಇರ್ತದೆ. ವಯೋಸಹಜವಾಗಿ ಅದು ಪ್ರಮಾಣ ಕಡಿಮೆಯಾದರೆ ಕೀಲುಗಳಲ್ಲಿ ನೋವು ಬರುವುದು ಸಹಜ. ಈ ಸೈನೋಯಲ್ ಫ್ಲೂಯಿಡನ್ನು ಹೆಚ್ಚು ಮಾಡುವಂಥ ಒಂದು ಗುಣ ಚಳ್ಳೆ ಹಣ್ಣಿನಲ್ಲಿದೆ ಅಂತ ಸಂಶೋಧನೆಗಳಿಂದ ಸಿದ್ಧಪಟ್ಟಿದೆ. ಹಾಗಾಗಿ ಚಳ್ಳೆ ಹಣ್ಣು ಒಂದು ಉತ್ತಮವಾದ ಪಥ್ಯ. ಚಳ್ಳೆ ಹಣ್ಣಿನಲ್ಲಿ ರುಚಿಕಟ್ಟಾದ ಉಪ್ಪಿನಕಾಯಿಯನ್ನು ಸಹ ತಯಾರಿಸ್ತಾರೆ. ಇದು ದೇಹದಲ್ಲಿ ಕಫದ ಅಂಶವನ್ನು ಹೆಚ್ಚು ಮಾಡುತ್ತೆ. ತನ್ಮೂಲಕ ಕೃಶ ವ್ಯಕ್ತಿಗಳಲ್ಲಿ ತೂಕವನ್ನು ಹೆಚ್ಚು ಮಾಡಲು ಸಹ ಸಹಕಾರಿಯಾಗುತ್ತೆ. ಕೈಕಾಲಿನ ಕೀಲುಗಳಲ್ಲಿ ಚಲಿಸಿದಾಗ ಶಬ್ದ ಬರ್ತಾ ಇದ್ರೆ, ನೋವಿದ್ರೆ ಇದು ಉತ್ತಮವಾದ ಪಥ್ಯ. ಈ ಎಲ್ಲಾ ಗುಣಗಳನ್ನು ಹೊಂದಿರುವಂತಹ ಚಳ್ಳೆಹಣ್ಣಿನ ಚಿಗುರು ಎಲೆಯಲ್ಲೂ ಸಹ ಈ ಔಷಧೀಯ ಗುಣಗಳು ಇರುತ್ತೆ. ಹಾಗಾಗಿ ಈ ಚಿಗುರು ಎಲೆಯಲ್ಲಿ ತಂಬುಳಿ ತಯಾರು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ. ಚಳ್ಳೆಹಣ್ಣಿನಲ್ಲಿ ಎರಡು ವಿಧ, ಚಿಕ್ಕದು ಮತ್ತು ದೊಡ್ಡದು ಅಂತ. ಇದು ಹಣ್ಣಿನ ಗಾತ್ರದಿಂದ ಈ ಹೆಸರು ಬಂದಿದೆ ಅಷ್ಟೇ. ಯಾವುದಾದರೂ ಸರಿ, ಚಳ್ಳೆಹಣ್ಣಿನ ಗಿಡದ ಚಿಗುರನ್ನ ಒಂದು ಹಿಡಿಯಷ್ಟು ಸಂಗ್ರಹ ಮಾಡಬೇಕು. ನಂತರ ಇದನ್ನು ಶುದ್ಧೀಕರಿಸಿ ಸಣ್ಣ ಉರಿಯಲ್ಲಿ ಹುರಿದಿಟ್ಕೋಬೇಕು. ಇದಕ್ಕೆ ತೆಂಗಿನ ತುರಿ, ಮಜ್ಜಿಗೆ, ಕಾಳುಮೆಣಸು ಬೆರೆಸಿ ರುಬ್ಬಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿ ಮಜ್ಜಿಗೆಯನ್ನು ಮಿಶ್ರ ಮಾಡಿದಲ್ಲಿ ರುಚಿಕಟ್ಟಾದ ಹಾಗೂ ಆರೋಗ್ಯದಾಯಕ ಚಳ್ಳೆ ಹಣ್ಣಿನ ತಂಬುಳಿ ಸಿದ್ಧ. ಈ ಎರಡೂ ಆಹಾರಗಳನ್ನು ತಾವು ತಯಾರಿಸಿ ಬಳಸಿ ಇದರ ಆರೋಗ್ಯಕರವಾದ ಪ್ರಯೋಜನವನ್ನು ಪಡೆದುಕೊಳ್ಳಿ.
3: ಓಂ ಧನ್ ಧನ್ವಂತರಯೇ ನಮಃ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ.
3: ಓಂ ಧನ್ ಧನ್ವಂತರಯೇ ನಮಃ.
0: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಇಂದು ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಉಮೇಶ್ ಎಸ್ಎಸ್ ಅವರಿಂದ. ಇದಾದ ಬಳಿಕ ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅಕ್ಕರೆ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆ ಪ್ರಸಾರವಾಗುತ್ತದೆ. ವೇಳೆ ಸರಿಯಾಗಿ 6:40.
5: ಆಕಾಶವಾಣಿ
6: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
5: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ

0: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
1: ಅನುಕೂಲ ಸಿಂಧು ಎನ್ನುವ ಪದ. ಅನುಕೂಲ ಸಿಂಧು ಎನ್ನುವುದು ಪರಿಹಾಸಪೂರ್ವಕವಾಗಿ ನಿಂದನೆ ಮಾಡುವಾಗ ಕನ್ನಡದಲ್ಲಿ ಬಳಸುತ್ತಿರುವ ಪದ. ಧಾರ್ಮಿಕವಾದ ಆಚಾರ ವಿಚಾರಗಳನ್ನು, ನೀತಿ ನಿಯಮಗಳನ್ನು ಮಾಡಬೇಕಾದ ವಿಧಿವಿಧಾನಗಳನ್ನು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾಡದೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಬೇಕಾದ ಹಾಗೆ ಅರ್ಥ ಮಾಡಿಕೊಂಡು ಬದಲಾಯಿಸಿಕೊಂಡು ಮಾಡುವಾಗ ಪರಿಹಾಸ ರೂಪದಲ್ಲಿ ಅನುಕೂಲ ಸಿಂಧು ಎಂಬ ಪದವನ್ನು ಜನರು ಬಳಸುತ್ತಿದ್ದಾರೆ. ಧರ್ಮ ಸಿಂಧು, ನಿರ್ಣಯ ಸಿಂಧು ಎನ್ನುವುದು ಧರ್ಮಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ರಚಿತವಾಗಿರುವ ಗ್ರಂಥ. ನಮ್ಮ ಆಚಾರ ವಿಚಾರಗಳು, ಪೂಜೆ ಪುರಸ್ಕಾರಗಳು, ಮದುವೆ ಮುಂಜಿ ಮುಂತಾದ ಷೋಡಶ ಕರ್ಮಗಳು, ಅಂತ್ಯಕರ್ಮ ಮುಂತಾದವುಗಳನ್ನು ನಡೆಸುವಾಗ ಕೆಲವೊಮ್ಮೆ ಸಮಸ್ಯೆಗಳು ಉಂಟಾದಾಗ ಅದಕ್ಕೆ ಸರಿಯಾದ ಸಮಜಾಯಿಷಿ ನೀಡದೆ ತನಗೆ ಬೇಕಾದ ಹಾಗೆ ಶಾಸ್ತ್ರಕರ್ಮಗಳನ್ನು ಮಾಡಿಸುವವನನ್ನು ಕಂಡಾಗ ನವಿರಾದ ಹಾಸ್ಯದಿಂದ ಅವನು ಅನುಕೂಲ ಸಿಂಧು ಎಂದು ಹೇಳುತ್ತಾರೆ ಜನರು. ಹೇಳುವುದು ಆಚಾರ, ತಿನ್ನುವುದು ಬದನೆಕಾಯಿ ಎಂಬ ಗಾದೆಯಂತೆ ಬೇರೆಯವರಿಗೆ ಮಾತ್ರ ಆಚಾರ ಹೇಳುತ್ತಾ ತಾನೇ ಮಾಡದವನನ್ನು ಕಂಡಾಗ ವ್ಯಾಜನಿಂದೆಯಾಗಿ ಈ ಪದ ಬಳಕೆಯಾಗುತ್ತಿದೆ. ಅವಸರ. ಅವಸರ ಶಬ್ದಕ್ಕೆ ಅವಕಾಶ, ಸಮಯ, ಸಂದರ್ಭ, ಸರಿಯಾದ ಕಾಲ, ಸದವಕಾಶ, ಪ್ರಸಂಗ, ಪ್ರಸ್ತಾವ, ಪೀಠಿಕೆ, ಜಾಗ, ಎಡೆ, ಮಂತ್ರಾಲೋಚನೆ, ವಿರಾಮ, ಪುರುಸೊತ್ತು ಮುಂತಾದ ಅರ್ಥಗಳಿವೆ. ಸಂದರ್ಭಕ್ಕೆ ತಕ್ಕಂತೆ ಆಯಾಯ ಅರ್ಥಗಳಲ್ಲಿ ಈ ಶಬ್ದವನ್ನು ಬಳಸಬೇಕು. ಸರ ಎಂದರೆ ಮುಂದೆ ಹೋಗುವುದು ಎಂದು ಅರ್ಥ. ಅವ ಎಂಬ ಮತ್ತೊಂದು ಅವ್ಯಯವನ್ನು ಮೊದಲು ಸೇರಿಸಿ ಅವಸರ ಎಂದು ಹೇಳಿದಾಗ ಮೂಲಾರ್ಥವು ಬದಲಾಗುತ್ತದೆ. ಮಹಾಪ್ರಭುಗಳ ಅವಸರವನ್ನು ತಿಳಿದುಕೊಂಡು ಬಾ ಎಂದು ಹೇಳಿದಾಗ ರಾಜನನ್ನು ನೋಡಲು ಅನುಕೂಲವಾದ ವೇಳೆಯನ್ನು ತಿಳಿದುಕೊಂಡು ಬಾ ಎಂದು ಅರ್ಥವಾಗುತ್ತದೆ. ಅವನು ಅವಸರ ಅವಸರವಾಗಿ ಹೊರಟು ಹೋದ ಎಂದಾಗ ಆತುರದಲ್ಲಿ ಹೊರಟು ಹೋದ ಎಂದು ಅರ್ಥ. ಅವಸರ ಸಿಕ್ಕಾಗ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಎಂದಾಗ ಸಂದರ್ಭ, ಸನ್ನಿವೇಶ ಎಂದು ಅರ್ಥವಾಗುತ್ತದೆ. ಕನ್ನಡದಲ್ಲಿ ಅವಸರ ಎಂದರೆ ಆತುರ, ಬೇಗ ಎಂಬ ಅರ್ಥವೇ ಹೆಚ್ಚಾಗಿ ಬಳಕೆಯಲ್ಲಿದೆ.
0: ತಪ್ಪು ಒಪ್ಪು.
1: ಮನೋರಂಜನೆ, ಮನರಂಜನೆ. ಮನಸ್ಸಿಗೆ ಉಂಟಾಗುವ ಆನಂದ, ಸಂತೋಷಕ್ಕೆ ಮನೋರಂಜನೆ ಎಂದು ಹೆಸರು. ಮನಸ್ಶಬ್ದವು ಸಕಾರಾಂತ ನಪುಂಸಕಲಿಂಗ ಶಬ್ದ. ಮನಸ್ಸಿಗೆ ರಂಜನೆ, ಮನೋರಂಜನೆ ಎಂದು ಷಷ್ಠಿ ತತ್ಪುರುಷ ಸಮಾಸವಾಗುತ್ತದೆ. ಸಮಾಸವಾದಾಗ ಮನಸ್ಸು ಶಬ್ದದ ಸಕಾರಕ್ಕೆ ಉಕಾರವು ಬಂದು ಓಕಾರವಾಗಿ ಮನೋರಂಜನೆ ಎಂಬ ಶಬ್ದವಾಗುತ್ತದೆ. ಮನೋರಂಜನೆ ಎನ್ನುವುದು ಸರಿಯಾದ ಶಬ್ದರೂಪ. ಆದರೆ ಕನ್ನಡದಲ್ಲಿ ಈ ಪದವನ್ನು ಮನರಂಜನೆ ಎಂದು ತಪ್ಪಾಗಿ ಹೇಳುತ್ತಿದ್ದಾರೆ. ಮನೋರಂಜನೆ ಎಂದು ಉಚ್ಚರಿಸುವುದಕ್ಕಿಂತ ಮನರಂಜನೆ ಎಂದು ಹೇಳುವುದೇ ಜನರಿಗೆ ಸುಲಭವಾಗಿರಬೇಕು. ಆದ್ದರಿಂದ ತಪ್ಪು ಶಬ್ದವೇ ಬಳಕೆಯಲ್ಲಿ ಬಂದುಬಿಟ್ಟಿದೆ.
0: ಸುಮಧುರ. ಈಗೊಂದು ತತ್ವಪದ. ಅಹುದೇಳಿರಣ್ಣ.

0: ಜೀವನದ ವ್ಯವಹಾರದಲ್ಲಿನ ನಿತ್ಯ ಸತ್ಯಗಳನ್ನು ಹೇಳುತ್ತಾ ಇದು ಸರಿಯೇ ತಪ್ಪೇ ಎನ್ನುವುದನ್ನು ಬಲ್ಲಂಥ ಜಾಣರು ತಿಳಿದು ಹೇಳಲಿ ಎಂದು ಒಪ್ಪುವುದು ಬಿಡುವುದು ಎರಡನ್ನು ಕವಿಯು ನಮ್ಮ ವಿವೇಚನೆಗೆ ಇಲ್ಲಿ ಬಿಟ್ಟಿದ್ದಾನೆ. ಈ ಪದ್ಯದಲ್ಲಿ ತೆಂಗಿನಕಾಯಿಯನ್ನು ಒಡೆದರೆ ಎಳನೀರು ಕಾಯಿ ಯಾವುದೂ ಇಲ್ಲದೆ ಬರೀ ಕರಟ ಮಾತ್ರ ದೊರೆತರೆ ಪ್ರಯೋಜನವಿಲ್ಲ. ಆಪತ್ತಿಗಾದವನೇ ನೆಂಟ, ಸುಖ ದುಃಖಗಳಲ್ಲಿ ಭಾಗಿಯಾದವನೇ ಬಂಧು. ಎದುರಿಗೆ ಕಂಡ ನೆಂಟನನ್ನು ಪ್ರೀತಿ ಪ್ರೇಮಗಳಿಂದ ಮನೆಗೆ ಬಾ ಎಂದು ಮತ್ತೊಬ್ಬ ನೆಂಟ ಕರೆದಾಗ ಅವನು ಅವನ ಮನೆಗೆ ಹೋಗದಿದ್ದರೆ ಆಗ ಅವನು ನಿಜವಾದ ನೆಂಟನಾಗಲಾರ. ಹಾಗೆಯೇ ಎದುರಿಗೆ ನಮ್ಮನ್ನು ಕಂಡಾಗಲೂ ಯಾವ ಮತ್ತೊಬ್ಬ ನೆಂಟನು ಕಂಡೂ ಕಾಣದಂತೆ ಇದ್ದು ನಮ್ಮನ್ನು ಮನೆಗೆ ಬಾ ಎಂದು ಕರೆಯದವನು ನೆಂಟನಾಗಲಾರ. ಇವರು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಮಕ್ಕಳಿಲ್ಲದ ಮನೆ ಮನೆ ಎನಿಸುವುದಿಲ್ಲ. ಎಷ್ಟೇ ಹೂ ಗಿಡ ಮರ ಬಳ್ಳಿಗಳು ಬೆಳೆದಿದ್ದರೂ ಪರಿಮಳ ಸೂಸುವ ಮರುಗವಿಲ್ಲದಿದ್ದರೆ ಅದು ತೋಟವಾಗುವುದಿಲ್ಲ. ದೇವರೇ ಇಲ್ಲದ ಬರೀ ಕಲಾ ವೈಭವದಿಂದ ಕೂಡಿದ ದೇವಾಲಯವು ನಿಜವಾದ ದೇವಾಲಯವಾಗುವುದಿಲ್ಲ. ಕೃಷಿ ಕಾರ್ಯದಲ್ಲಿ ಸದಾ ದುಡಿಯುವ ಎತ್ತು ಕ್ರಿಯಾಶೀಲವಾಗಿರಬೇಕು. ಕೆಲಸವಾಗಬೇಕಾದರೆ ಏಳದೆ ಬಿದ್ದುಕೊಂಡಿರುವ ಎತ್ತು ನಿಜವಾದ ಎತ್ತಾಗುವುದಿಲ್ಲ. ತೂತು ಕೊರೆಯದ ಮುತ್ತು ಉಪಯೋಗಕ್ಕೆ ಬರುವುದಿಲ್ಲ, ಏಕೆಂದರೆ ದಾರ ಪೋಣಿಸಿ ಹಾರ ಮಾಡಲು ಆಗುವುದಿಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು ನಿಜವಾದ ಸೇವಕ. ಅವನು ಯಜಮಾನನ್ನು ಮರೆಮಾಚಿ ಅನ್ನವಿಟ್ಟ ಮನೆಗೆ ಕನ್ನ ಹಾಕಿ ಪದಾರ್ಥಗಳನ್ನು ಕದ್ದು ಹೋದರೆ ನಿಜವಾದ ಸೇವಕನಲ್ಲ. ಯಾವ ಮನೆಯಲ್ಲಿ ದೀಪದ ಬೆಳಕಿಲ್ಲವೋ ಅದು ಮನೆಯಲ್ಲ. ನೀತಿ ಇಲ್ಲದ ಹೆಣ್ಣು ಹೆಣ್ಣಾಗಲಾರಳು. ಮಾನ ಮುಚ್ಚಿಕೊಳ್ಳಲು ಮೈಮೇಲೆ ಉತ್ತರಿಯವನ್ನು ಹೊದೆಯದವನು ನಿಜವಾದ ಮಾನವಂತನಲ್ಲ. ಇರಬೇಕಾದ ನಿಜವಾದ ಗುಣಗಳು ಮನುಷ್ಯನಲ್ಲಿರಬೇಕು. ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು. ಅದ್ಯಾವುದೂ ಇಲ್ಲದವರು ನಿಷ್ಪ್ರಯೋಜಕರು ಎಂಬ ಭಾವ ಇಲ್ಲಿದೆ. ಇಲ್ಲಿ ಅಹುದೇಡಿರಣ್ಣ ಬಲ್ಲಂಥ ಜಾಣರು ತಿಳಿದೇಳಿರೋ ಪದಗಳು ಜನರನ್ನು ಎಚ್ಚರಿಸುವ ಪದಗಳಾಗಿ ಅರ್ಥಪೂರ್ಣವಾಗಿವೆ.
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು. ಈಗ ಕೇಳೋಣ ರೈತರಿಗೆ ಸಲಹೆಗಳು.
1: ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ರಾಸುಗಳನ್ನು ಸಾಕಿರುವಂಥವರು ಅವುಗಳನ್ನು ಮೇಯಿಸೋದಕ್ಕೆ ವೈಯಕ್ತಿಕವಾಗಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಊರಿನ ದನಗಳನ್ನೆಲ್ಲ ಮೇಯಿಸೋದಕ್ಕೆ ಒಬ್ಬ ಇದ್ದ. ಆತ ಆಯಾಯ ಮನೆಯ ಕೊಟ್ಟಿಗೆಯಿಂದ ರಾಸುಗಳನ್ನು ಬಿಚ್ಚಿ ಒಂದು ಮಂದೆಯಾಗಿ ಮಾಡಿಕೊಂಡು ಊರ ಪಕ್ಕದಲ್ಲಿದ್ದ ಬೋರೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ದೊಡ್ಡ ಬೋರ ದೊಡ್ಡ ಬೋರ ಅಂತ ಆತನನ್ನು ಕರೀತಾ ಇದ್ದರು. ಅದಕ್ಕಾಗೇ ಒಂದು ಗಾದೆನೂ ಕೂಡ ಹಳ್ಳಿ ಕಡೆ ಹುಟ್ಕೊಂಡಿತ್ತು, ಊರು ದನ ಕಾದು ದೊಡ್ಡ ಬೋರ ಅಂತ ಯಾಕೆ ಅನ್ನಿಸ್ಕೋಬೇಕು ಅಂತ. ಈ ದನಗಳೆಲ್ಲ ಊರಿನ ಒಂದು ಜಾಗದಲ್ಲಿ ಹಾದು ಹೋಗೋವು. ಊರ ಮುಂದೆ ಸಾಮಾನ್ಯವಾಗಿ ಒಂದು ಹನುಮಂತನ ದೇವಸ್ಥಾನ ಇರೋದು. ದೇವಸ್ಥಾನ ಅಂದಮೇಲೆ ನಿಮಗೆ ಗೊತ್ತೇ ಇದೆ, ಪಕ್ಕದಲ್ಲೊಂದು ಕಲ್ಯಾಣಿ ಇರಲೇಬೇಕು, ಕಲ್ಯಾಣಿ ಸಹ ಇರೋದು. ಆದರೆ ವಿಶೇಷ ಏನಪ್ಪ ಅಂತಂದರೆ

0: ಈ ಗೋಕಲ್ಲು ಅಂದರೆ ಏನು ಅಂತ ಇವತ್ತಿನ ಕಾಲದವರಿಗೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ನೋಡಿ, ಮನುಷ್ಯರು ನಾವು ನಮಗೇನಾದರೂ ಮೈ ಕಡಿತು ಬೆನ್ ನೀವು ಕೇಳಬಹುದು, ರಾಸುಗಳಿಗೂ ನಾಲ್ಕು ಕಾಲಿದೆಯಲ್ಲ ಅದರಲ್ಲೇ ಕೆರ್ಕತವ ಬಿಡಿ ಸರ್, ಬಾಲ ಬೇರೆ ಇದೆ ಅಂತ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಇದು ಅವಕ್ಕೆ ಸಾಕಾಗಲ್ಲ, ಮೈಯನ್ನು ಅವು ಉಜ್ಜಬೇಕಾಗತ್ತೆ. ಹೀಗಾಗಿಯೇ ರಾಸುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಗೋಕಲ್ಲನ್ನು ನೆಟ್ಟಿರೋರು. ಎಷ್ಟೋ ಕಡೆಗಳಲ್ಲಿ ಕೊಟ್ಟಿಗೆನಲ್ಲೂ ಕೂಡ ಗೋಕಲ್ಲನ್ನು ನೆಟ್ಟಿರೋರು ಬಿಡಿ, ಆದರೆ ಊರ ಹೊರಗಡೆ ಒಂದು ಗೋಕಲ್ ಇರೋದು. ಈ ರಾಸುಗಳು ಮೈಯನ್ನು ಉಜ್ಜಿ ಆದಮೇಲೆ ಅವಕ್ಕೇನಾದರೂ ಹೋಗುವಾಗಲೇ ಬಾಯಾರಿಕೆ ಆಗಿದ್ದರೆ ಅಥವಾ ಬೇರೆ ಕಡೆ ಮೇಯ್ಕಂ ಬಂದು ಅಲ್ಲೆಲ್ಲೂ ನೀರು ಸಿಗದಲ್ಲೇ ವಾಪಸ್ಸು ಬರುವಾಗ ಬಾಯಾರಿಕೆ ಆಗಿದ್ದರೆ ನೀರನ್ನು ಕುಡಿಯೋವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ಜನ ಕೃಷಿಕರು ರಾಸುಗಳು ನೀರನ್ನು ಕುಡಿಯುವಂತಹ ಗೋಕಟ್ಟೆ ಏನಿದೆಯಲ್ಲ ಅದರ ತಳಭಾಗಕ್ಕೆ ಒಂದು ಸುಣ್ಣದ ಕಲ್ಲನ್ನು ಕೂಡ ಹಾಕಿರೋರು. ಇದರರ್ಥ ಏನಪ್ಪ ಅಂತಂದರೆ, ರಾಸುಗಳು ಕುಡಿಯೋ ನೀರಿನ ಮೂಲಕವೇ ಅವುಗಳ ದೇಹಕ್ಕೆ ಸುಣ್ಣ ಸೇರಿಬಿಡೋದು. ಇಲ್ಲಿ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಬಹಳಷ್ಟು ವಿಚಾರಗಳಿದ್ದಾವೆ. ಮೊದಲನೇದು, ರಾಸುಗಳನ್ನು ಕೂಡ ನಮ್ಮಂತೆಯೇ ಕಾಣಬೇಕು ಅನ್ನುವಂತಹ ಹಿರಿಯರ ಮನೋಭಾವ, ಮತ್ತು ರಾಸುಗಳ ಮನಸ್ಥಿತಿಯನ್ನು ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅಂತಂದರೆ, ಯಾವುದೋ ಒಂದು ಜಾಗದಲ್ಲಿ ರಾಸುಗಳು ನಿಂತಾಗ ಅವಕ್ಕೆ ದಾಹ ಆಗುತ್ತೆ, ಆ ದಾಹವನ್ನು ತಣಿಸೋದಕ್ಕೆ ನೀರನ್ನು ಕೂಡ ನಾವು ಒದಗಿಸಬೇಕು, ಸ್ವಚ್ಛವಾದ ನೀರನ್ನು ಅನ್ನೋವಂಥದ್ದು. ಮತ್ತು ಆ ನೀರಿನ ಮೂಲಕ ಸಾಮಾನ್ಯವಾಗಿ ಹಾಲು ಹಿಂಡುವಂತಹ ರಾಸುಗಳಲ್ಲಿ ಸುಣ್ಣದ ಕೊರತೆ ಆಗುತ್ತೆ. ಇದನ್ನು ಮಿಲ್ಕ್ ಫೀವರ್ ಅಂತಲೇ ಕರೀತಾರೆ. ಅಂದರೆ ಎಷ್ಟೋ ರಾಸುಗಳು ವಿಪರೀತವಾಗಿ ಹಾಲು ಹಿಂಡ್ತವಲ್ಲ, ಕರು ಹಾಕಿದ ಮೇಲೆ ಹಾಲನ್ನು ಹಿಂಡುವಂತಹ ಸಂದರ್ಭದಲ್ಲಿ ಮೂಳೆಯಲ್ಲಿರುವಂತಹ ಕ್ಯಾಲ್ಶಿಯಂ ಕೂಡ ಹಾಲಿನ ಮೂಲಕ ಹೊರಗಡೆ ಹೋಗಿ ಮಲಗಿಬಿಡ್ತವೆ ರಾಸುಗಳು, ಹೇಳೋದೇ ಇಲ್ಲ. ಆಗ ಡಾಕ್ಟ್ರು ಬಂದು ರಾಸುಗಳಿಗೆ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕಿ ಎಬ್ಬಿಸ್ಬೇಕು. ಆ ಒಂದು ಸಮಸ್ಯೆ ರಾಸುಗಳಲ್ಲಿ ಬರಬಾರದು ಅನ್ನೋ ದೃಷ್ಟಿಯಿಂದ ನೀರಿನ ಮೂಲಕ ಸುಣ್ಣವನ್ನು ಕೊಡ್ತಾ ಇದ್ದರು, ಅಂದರೆ ದೇಹದ ಮೂಳೆ ಗಟ್ಟಿಯಾಗಲಿ ಅಂತ. ಇವತ್ತು ಕಾಲ ಬದಲಾಗಿದೆ, ನಾವು ರಾಸುಗಳನ್ನು ಸಾಕ್ತೀವಿ ಇಲ್ಲ ಅಂತಲ್ಲ, ಒಟ್ಟಿಗೆ ಅದನ್ನು ಕರ್ಕೊಂಡು ಹೋಗಲ್ಲ, ಊರ ಪಕ್ಕ ಬಾರೆ ಇಲ್ಲ, ಮೇವು ಸಿಗಲ್ಲ, ಹೀಗೆ ನೂರೆಂಟು ಕತೆ ಹೇಳ್ತೀವಿ. ಒಮ್ಮೆ ಹಿಂದಿನ ಕಾಲಕ್ಕೆ ಹೋಗಿ ಬಂದು ಇವತ್ತಿಗೆ ಅದನ್ನು ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಸಾಧ್ಯ ಇದೆ ಅನಿಸುತ್ತೆ. ಆದರೆ ನೀವು ಪ್ರಯತ್ನ ಮಾಡಬೇಕಷ್ಟೆ.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ, ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತ ಸಂವಾದ ಪ್ರಸಾರವಾಗುತ್ತಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ಬಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಯಾಂ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತಿನಾ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಚರ್ಚಾಂ ಕರಿಷ್ಯತಿ. ಉಭಯೋಃ ದೇಶಯೋಃ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ಇತೋಪಿ ಸುದೃಢೀಕರಣಾಯ ವಾರ್ತಾಲಾಪಃ ಭವಿಷ್ಯತಿ. ವಾರ್ತಾಲಾಪಾವಧೌ ಮ್ಯಾನ್ಮಾರ ಭಾರತಯೋಃ ಮಧ್ಯೆ ಸುರಕ್ಷಾ ಸಂಪರ್ಕೌ ಚ ಸಮೇತ್ಯ ಸಂಪೂರ್ಣೇಷು ವಿಭಿನ್ನೇಷು ವಿಷಯೇಷು ಚರ್ಚಾ ಭವಿಷ್ಯಂತಿ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದ ಅಜಿತ್ ಡೋಭಾಲ ಗತರಾತ್ರ

0: ತಂದೆಯ ಸರ್ನೇಮ್ನ ಬದಲಾಯಿಸಿ, ಮಗುವಿನ ತಾಯಿಯ ತಂದೆಯ ಅಂದರೆ ತಾತನ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
1: ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಮೈಸೂರಿನ ಬಾಲನ್ಯಾಯ ಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಂಎನ್ ಗಿರೀಶ್ ಹಾಗೂ ಎಂಎಸ್ ಪುಟ್ಟರಾಜು ಅವರ ನಾದಸ್ವರ ವಾದನ. ಆಕಾಶವಾಣಿ ಮೈಸೂರು, ಸಮಯ 7:02 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ, ಸಮಯ 7:02:05 ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134 ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134 ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಮಾಡ್ತಾ ಇದ್ರು. ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂತ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 5 ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 crore ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 overs 155 runs ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 overs 5 ನಷ್ಟಕ್ಕೆ 161 runs ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 runs ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 runs ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ CDS ನೂತನ ಮುಖ್ಯಸ್ಥರಾಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ SS ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:15:42. ಈಗ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕವಿತೆ ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಹಾಡಿದ್ದಾರೆ ಪುಷ್ಪಲತಾ ಚಂದ್ರಹಾಸ್.

ಇನ್ನು ಮುಂದೆ ಎಂಎನ್ ವ್ಯಾಸರಾವ್ ಅವರ ಗೀತೆ ನಿನ್ನ ಕಂಗಳ ಕೊಳದಿ ಬೆಳದಿಂಗಳು ಇಳಿದಂತೆ. ಹಾಡಿದ್ದಾರೆ ಪ್ರಥಮ್ ಆತ್ರೇಯ.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30. ಈಗ ಸೇವಾವಾಹಿನಿ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಸೇವಾ ವಾಹಿನಿ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಇದೇ ತಿಂಗಳ 10 ಬೆಳಗ್ಗೆ 9 ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯುತ್ತಿದೆ. ಇದರಲ್ಲಿ ವಿವಿಧ ಪ್ರತಿಷ್ಠಿತ ಉದ್ಯಮಿಗಳು ಪಾಲ್ಗೊಂಡಿದ್ದೇವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಗೂ ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಕೂಡ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಸಂಸ್ಥೆಯ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945711787 ಮತ್ತೊಂದು 9945616088. ಇದೇ ಸಂಸ್ಥೆಯಲ್ಲಿ ಆಗಸ್ಟ್ 2026 ಸಾಲಿನಲ್ಲಿ ಈಗಾಗಲೇ ಆನ್ಲೈನ್ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಂಡು ನಂತರದಲ್ಲಿ ವಿವಿಧ ವೃತ್ತಿಗಳಲ್ಲಿ ಉಳಿಯುವ ಖಾಲಿ ಸ್ಥಾನಗಳಿಗೆ ಮೆರಿಟ್ ಆಧಾರದಲ್ಲಿ ಆಫ್ಲೈನ್ ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗುವುದು. ಐಟಿಐ ಸೇರ್ಬಯಸುವ ಅಭ್ಯರ್ಥಿಗಳು ನೇರವಾಗಿ ಸಂಸ್ಥೆಗೆ ಹಾಜರಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಎಂದು ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 2026-27 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಲಯದಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಗಮನಿಸಿ, ಅರ್ಜಿ ಸಲ್ಲಿಸಲು ಇದೇ ತಿಂಗಳ 15 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212244547. ಇದು ಕಚೇರಿಯ ದೂರವಾಣಿ ಸಂಖ್ಯೆ. ಇದುವರೆಗೂ ಸೇವಾವಾಹಿನಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು, ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
7: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
8: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ

0: ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ

0: ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ ಸರಿಯಾಗಿ 7:45:15. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕರುಣ ಇಲ್ಲದ ಕಾನೂನು ಚಿತ್ರಕ್ಕಾಗಿ ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ವಾಣಿ ಜಯರಾಮ್.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252163.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳಕಡ್ಡಿ.

ರಂಗನ ಲಾವಣಿ ಎಂದರೆ ಎಲ್ಲಾರ್ ಗುಟ್ಟು ಬಯಲಣ್ಣ, ಅದು ಉಳ್ಳೋರ್ನ ತೋರೋ ಬೆಳಕಣ್ಣ, ಇದ್ದದ್ದು ಇದ್ದಂಗೆ ಹೇಳೋರ್ನ ಕಂಡ್ರೆ ಒದ್ದಾಡಿ ಸಾಯ್ತಾರೆ ನೋಡಣ್ಣ, ಅವರ್ ಒದ್ದಾಡಿ ಸಾಯ್ತಾರೆ ನೋಡಣ್ಣ. ದುಡ್ದು ದುಡ್ದು ದುಡ್ಡಿನ್ ಬೆಟ್ಟ ಮಾಡ್ಕೊಟ್ಟೋನೇ ಸುಸ್ತಾದ, ಅವನ್ ಮಾಡ್ಕೊಟ್ಟೋನೇ ಸುಸ್ತಾದ, ಕುಡ್ದ ನೀರು ಅಳ್ಳಾಡ್ದಂಗೆ ಕುಂತೋನು ಲಕ್ಪತಿ ಆಗ್ಬೋದ, ಓ ಕುಂತೋನು

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಲಕ್ಷ್ಮೀ ಕಟಾಕ್ಷ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ. ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: This is Akashvani giving you the news. For quick news updates around the clock, follow us on X handle at AIR News Alerts. And for details of stories and more, log on to our website www.newsonair.gov.in and download News on AIR app. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas, under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashvani News brings you a special feature on the government's efforts over the last 12 years across key sectors. Today, we focus on the measures taken by the government towards the welfare of farmers. We have a report.
1: The Narendra Modi government has taken several initiatives in the last 12 years for the welfare of farmers and enhancing their income. One of the most significant steps has been the launch of the PM Kisan scheme, which is one of the largest welfare initiatives in the country. Under this Pradhan Mantri Kisan Samman Nidhi scheme, farmers receive 6,000 rupees annually directly into their bank accounts. More than 4,28,000 crore rupees has been transferred into the accounts of around 9 crore 50 lakh farmer families. The schemes like PM Matsya Sampada Yojana and National Livestock Mission were also launched to increase farmers' income through multiple sources. The efforts like PM Krishi Sichai Yojana and the Soil Health Card scheme have strengthened irrigation and soil productivity. Since 2014-15, nearly 26 crore soil health cards have been issued till March this year. The Fasal Bima Yojana has helped nearly 23 crore farmers with crop insurance claims worth 1,92,000 crore rupees. The Pradhan Mantri Kisan Mandhan Yojana is providing a monthly assured pension of 3,000 rupees to small and marginal farmers. Talking to Akashvani News, a benefit of Uttar Pradesh held the scheme, saying that it is beneficial for farmers as it will support their livelihood.
2: My name is Aishan Tyagi. I am from Nangola village. The Pradhan Mantri Farmers Fundraising Program is very beneficial. All the schemes of government have been very important. They have been in the interest of the farmers. I thank Prime Minister Narendra Modi for this.
1: The minimum support price has become a lifeline for farmers as the government has fixed the MSP at 1.5 times the cost of production. Due to the government's policy support, the total food grain production has increased from 265 million tons in 2013-14 to around 358 million tons in 2024-25. India has also become the world's largest rice producer, surpassing China with a record production of over 154 million tons. Today, the Indian farmer stands not just as a cultivator but as a key driver of national growth. With Dipendra, this is Anand Kumar for Akashvani News, Delhi.
0: In a bilingual live phone-in program, Public Speak Tonight at 9:30 p.m. will bring an insightful discussion on staying safe during heat waves, precautions, preparedness and protection with Dr. Rupali Malik, Department of Medicine, Safdarjung Hospital. During the program, listeners can ask questions on the subject. To participate, simply dial the telephone number 011-2331-4444 from 9:30 p.m. onwards tonight. Alternatively, you can also send your queries via WhatsApp to the number 9289094044 or post your questions on X with the hashtag AskAIR. In cricket, Royal Challengers Bengaluru won the second consecutive IPL title, beating Gujarat Titans by 5 wickets in the final match at the Narendra Modi Stadium in Ahmedabad last night. BCCI President Mithun Manhas and Secretary Devajit Saikia presented the coveted IPL 2026 trophy to RCB captain Rajat Patidar. We have more from a correspondent.
3: For a second time running, Royal Challengers Bengaluru back-to-back winners of the Tata IPL.
4: The dream of every RCB fan came true last night when Virat Kohli hit the ball outside the fence for a six to finish the match in style. Chasing a target of 156 runs set by Gujarat Titans, the men in red and gold comfortably overhauled the winning mark, riding on Virat Kohli's unbeaten 75 runs of just 42 balls. He was also adjudged player of the match.
5: I've thought of this moment many times that, you know, once when we win the IPL, I should be standing there hitting the winning runs, and tonight it was possible. So Yeah, just a dream day for us.
4: Earlier, after being invited to bat first, Gujarat Titans managed to score only 155 runs at the loss of 8 wickets. Washington Sundar was their top scorer with unbeaten 50 runs. RCB bowlers completely dominated 22 yards as Rasik Salamdar bagged 3 wickets, while Bhuvneshwar Kumar and Josh Hazlewood each bagged 2 wickets. In the post-match presentation, 15-year-old Vaibhav Suryavanshi of Rajasthan Royals won the orange cap on becoming highest run getter in this season. Moreover, the young sensation also won the Most Valuable Player award and the Emerging Player of the Season title. On the other hand, Kagiso Rabada of Gujarat Titans won the purple cap for claiming highest number of wickets this season. So now, before we close this report, let's listen to what RCB skipper Rajat Patidar said after retaining the IPL title.
6: So this one is for you again, RCB fans. Ee salanu cup namdu.
4: With this, a phenomenal IPL season comes to an end. Chirag Jha, Akashwani News, Delhi.
0: Uttar Pradesh Chief Minister Yogi Adityanath has instructed district administrations, relief commissioner's office and concerned departments to maintain continuous monitoring and ensure immediate action in the event of any disaster following incidents of storms, rainfall and severe weather in several districts. Many districts, including the state capital, Lucknow, witnessed a change in weather yesterday, providing some relief from the scorching heat. Several districts recorded rainfall accompanied by strong winds and hailstorms. The Meteorological Department has issued a rainfall alert for many districts across the state. And now for a look at today's newspapers, it's over to Shagun Chopra.
7: Thank you, Abhishek. Prime Minister Modi highlights India's sporting rise, cultural heritage and grassroots change makers in 134th Mann Ki Baat, reports the Statesman. In Indian Express, its editorial piece says, science collaboration is space compass, not conflict. The paper writes, last week NASA announced an ambitious roadmap for sustained operations on the moon over the next decade. The agency reportedly envisions creating a base on the lunar South Pole in 3 parts. Getting to the moon's surface and beginning experiments from 2026 to 2029, new Chief of Defence Staff General N.S. Rajasubramani, Chief of Naval Staff Admiral Krishna Swaminathan assume office, informs the Tribune. Kohli powers RCB to consecutive IPL glory, reports Hindustan Times. And finally, for mall outlets, summer's time for some cool business, writes Economic Times, adding eateries, fashion and beauty retailers at malls thrive as customers look to escape heat and spend time in AC. And with that, it's back to you, Abhishek.
0: Thank you, Shagun. And now, before we end the bulletin, the headlines once again. Prime Minister Narendra Modi to hold talks with Myanmar President U Min Aung Hlaing in New Delhi today. Notification for biennial elections to 24 Rajya Sabha seats from 10 states to be issued this morning. Centre to launch month-long Khet Bachao Abhiyan to promote judicious use of fertilisers from Raisen district in Madhya Pradesh. West Bengal Chief Minister Shubhendu Adhikari to expand his cabinet this morning with induction of 35 new ministers. Renowned singer Suman Kalyanpur passes away in Mumbai. And in cricket, Royal Challengers Bengaluru wins second consecutive IPL title, beating Gujarat Titans by 5 wickets in the final match at Ahmedabad. And with that, we end the morning news. Have a nice day.
8: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ ಸರಿಯಾಗಿ 8:30.
9: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
10: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
12: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
13: ರಾಜನ ಬುದ್ಧಿಯ ಚುರುಕನ್ನು ನೋಡಿ ಎಲ್ಲರೂ ಮಂಕಾದರು. ವಿಳಾಸ ಯಾರದು ಎಂದು ಒಬ್ಬ ಪಂಚಾಯತನು ವಿಚಾರಿಸಿದನು. ಆ ಅದು ಕೂಡ ಬಹಳ ಅನುಮಾನಕ್ಕೆ ಆಸ್ಪದ ಕೊಡುತ್ತೆ. ಪರಮಾಶ್ಚರ್ಯ, ಇಂತಹ ಕಾಗದಗಳನ್ನು ನಾನು ನೋಡುವುದು ಇದೇ ಮೊದಲು. ವಿಳಾಸವೇ ಇಲ್ಲ ಎಂದು ಮಲವು ತಿಳಿಸಿತು.
14: ಕಳ್ಳ, ಶುದ್ಧ ಕಳ್ಳ, ವಿಳಾಸವೇ ಬರೆದಿಲ್ಲ
13: ಎಂದು ರಾಣಿ ಚೀರಿದಳು. ಮಲವು ಕಾಗದವನ್ನು ಒಡೆದು ನೋಡುತ್ತಾ, ಕ್ಷಮಿಸಬೇಕು ಮಹಾಸ್ವಾಮಿ, ಇಂಥ ಮೋಸ ಎಲ್ಲಾದರೂ ಉಂಟೆ? ಇದೊಂದು ಕಾಗದವೇ ಅಲ್ಲ ಮಹಾಸ್ವಾಮಿ, ಬರಿಯ ಶ್ಲೋಕಗಳು ಮಹಾಸ್ವಾಮಿ, ಕವಿತೆ ಬುದ್ಧಿ ಎಂದು ಹೇಳಿತು.
14: ಕಳ್ಳ, ಶುದ್ಧ ಕಳ್ಳ, ಕವಿತೆ ಬರೆಯುತ್ತಾನೆ
13: ಎಂದು ರಾಣಿ ಚೀರಿದಳು. ಪಂಚಾಯತರಲ್ಲೊಬ್ಬನಾದ ಸಣ್ಣಪ್ಪ, ಹಾಂ ಬಿಕಲಂ ಯಾರ್ದು ಎಂದು ಕೇಳಿದ.
14: ಹಾಂ ನಿಜ, ಅದನ್ನು ಪರೀಕ್ಷಿಸಬೇಕು.
13: ಹೋ ಬುದ್ಧಿ, ಮಂತ್ರಿಯ ಮೇಲೆ ಗುಮಾನಿ ಹೆಚ್ಚಾಗಲು ಇನ್ನೊಂದು ಕಾರಣ ಸಿಕ್ಕಿತು ಬುದ್ಧಿ. ಇದನ್ನು ಬರೆದಿರುವುದು ಮಂತ್ರಿಯೇ ಅಲ್ಲ ಬುದ್ಧಿ. ಹ್ಞೂ, ತಾನೇ ಬರೆದರೆ ಗೊತ್ತಾಗುತ್ತೆಂದು ಇನ್ನೊಬ್ಬನಿಂದ ಬರೆಸಿದ್ದಾನೆ.
14: ಪಂಚಾಯತರೇ, ಇದನ್ನು ಗಮನದಲ್ಲಿಡಿ
13: ಎಂದು ರಾಜನು ಹೇಳಿದನು. ರಾಣಿ,
14: ಕಳ್ಳ, ಶುದ್ಧ ಕಳ್ಳ, ಹೇಳಿ
13: ಎಂದಳು. ವಿಚಾರಣೆಯಲ್ಲಿ ಇದುವರೆಗೂ ಯಾವ ಭಾಗವನ್ನು ವಹಿಸದೇ ಇದ್ದ ಅಪರಾಧಿ ಈಗ ಬಾಯಿ ತೆರೆದನು.
15: ದೇವರಾಣೆ, ನಾನು ಕವಿತೆಯನ್ನು ಯಾವತ್ತೂ ಬರೆದಿಲ್ಲ. ಜಗದೀಶ್ವರನ ದಯೆಯಿಂದ ಕವಿತೆ ಬರೆಯದೆ ಕಣ್ಮುಚ್ಚಬೇಕೆಂಬುದೇ ನನ್ನ ಹಾರೈಕೆ. ಅಲ್ಲಿರುವ ಶ್ಲೋಕಗಳೂ ನನ್ನದೆಂದು ನೀವು ಹೇಗೆ ಸಾಧಿಸುತ್ತೀರಿ?
13: ನೋಡುತ್ತೇನೆ. ನಾನು ಬರೆದದ್ದಾದರೆ ಆ ಕೊನೆಯಲ್ಲಿ ನನ್ನ ರುಜು ಇರಬೇಕಲ್ಲವೇ? ರುಜು ಇದೆಯೇ ನೋಡಿ ಎಂದು ಮಂತ್ರಿ ಹೇಳಿದನು.
15: ಕವಿತೆ ಎಂದರೆ ಅವನಿಗೇಕೆ ಇಷ್ಟು ಕೋಪ
13: ಎಂದು ಪಾಪಚ್ಚಿ ಆಶ್ಚರ್ಯಪಟ್ಟಳು.
14: ರಾಜನು, ಹಾಂ ರುಜು ಇಲ್ಲ, ಆದ್ದರಿಂದಲೇ ನಿನ್ನ ಮೇಲೆ ಅನುಮಾನ ಹೆಚ್ಚುತ್ತಿದೆ. ಬರೆದಾಗಲೇ ರುಜು ಹಾಕದೆ ಈಗ ರುಜು ಎಲ್ಲಿ ಎಂದು ಬೇರೆ ಕೇಳುತ್ತಿದ್ದೀಯೇ? ಹಾಕಬೇಕಾಗಿತ್ತು, ಹಾಕದಿರುವುದು ಇನ್ನೊಂದು ಅಪರಾಧ. ಪಂಚಾಯತರೇ, ಬರೆದುಕೊಳ್ಳಿ
13: ಎಂದು ಹೇಳಿದನು. ಎಲ್ಲರೂ ರಾಜನ ನ್ಯಾಯಕ್ಕೆ ಮೆಚ್ಚಿ ಚಪ್ಪಾಳೆ ತಟ್ಟಿದರು. ರಾಣಿ,
14: ಕಳ್ಳ, ಶುದ್ಧ ಕಳ್ಳ, ಬೋಂಡಾ ಕದ್ದವನು ಇವನೇ ಎಂದು ಸ್ಪಷ್ಟವಾಗಿದೆ. ಅವನ ತಲೆಯನ್ನು
13: ಎಂದು ಹೇಳುವುದರೊಳಗೆ ಪಾಪಚ್ಚಿ,
15: ಒಂದು ಚೂರು ಸ್ಪಷ್ಟವಾಗಿಲ್ಲ, ನೀವೆಲ್ಲರೂ ಹುಚ್ಚುರೆಂಬುದು ಮಾತ್ರ ಸ್ಪಷ್ಟ ಆಗಿದೆ ಅಷ್ಟೇ. ಆ ಶ್ಲೋಕಗಳನ್ನೇ ಇನ್ನೂ ಓದಿ ನೋಡಲಿಲ್ಲ, ಅಷ್ಟರೊಳಗೆ ತಲೆ ಕತ್ತರಿಸಬೇಕಂತೆ ತಲೆ
13: ಎಂದು ಧೈರ್ಯವಾಗಿ ಹೇಳಿಬಿಟ್ಟಳು. ಎಲ್ಲರೂ ಸ್ತಬ್ಧರಾದರು.
14: ಓದು ಕತ್ತೆ
13: ಎಂದು ರಾಜನ ಅಪ್ಪಣೆಯಾಯಿತು. ರಾಜನ ಕನ್ನಡಕವನ್ನು ಮೂಗಿನ ಮೇಲೇರಿಸಿ ಮೊಲವು,
15: ಎಲ್ಲಿಂದ ಪ್ರಾರಂಭಿಸಲಿ
13: ಎಂದು ಕೇಳಿತು.
14: ಮೊದಲನೆಯ ಶೋಕದ ಮೊದಲನೆಯ ಪಂಕ್ತಿಯ ಮೊದಲನೆಯ ಅಕ್ಷರದಿಂದ ಪ್ರಾರಂಭಿಸಿ ಕೊನೆಯ ಪಂಕ್ತಿಯ ಕೊನೆಯ ಅಕ್ಷರದ ತನಕ ಓದು, ಅನಂತರ ಬಾಯಿ ಮುಚ್ಚು
13: ಎಂದು ರಾಜನು ಆಜ್ಞಾಪಿಸಿದನು. ಮೊಲವು ಶ್ಲೋಕಗಳನ್ನು ಓದುತ್ತಿದ್ದಾಗಲೇ ಮಧ್ಯೆ ಮಧ್ಯೆ ರಾಜನು ಅವುಗಳಿಗೆ ಟೀಕೆ ಮಾಡುತ್ತಾ ಬಂದನು. ಪಂಚಾಯತರು ಬಿರುಬಿರುನೆ ಬರೆದುಕೊಂಡರು. ಸ್ಲೇಟಿನ ಎರಡು ಭಾಗಗಳು ಬರೆದು ಮುಗಿದರೆ ಒಂದು ಕಡೆಯನ್ನು ಒರೆಸಿ ಮತ್ತೆ ಬರೆಯುತ್ತಿದ್ದರು.
15: ನೀನಿಂದಲ್ಲಿಗೆ ಹೋಗಿಹೆಯಂತೆ ನನ್ನನ್ನವರಿಗೆ ಹಿಡಿಯಲು ಬರದು, ನನ್ನೀ ಬಾಳನು ಹೊಗಳಿಹರಂತೆ ನನ್ನಿಯ ನುಡಿಯಿದು ಈಜಲು ಬರದು.
14: ರಾಜನು, ನಿನಗೆ ಈಜುವುದಕ್ಕೆ ಬರುತ್ತದೆಯೋ
13: ಎಂದು ಮಂತ್ರಿಯನ್ನು ಕೇಳಿದನು. ಬರುವುದಿಲ್ಲ ಮಹಾಸ್ವಾಮಿ ಎಂದು ಅವನು ಉತ್ತರ ಕೊಟ್ಟಾಗ,
14: ಪಂಚಾಯತರೇ, ಬರೆದುಕೊಳ್ಳಿ, ಬಹಳ ಮುಖ್ಯವಾದ ಸಂಗತಿ
13: ಎಂದು ರಾಜನು ಅವರನ್ನು ಎಚ್ಚರಿಸಿದನು.
15: ನಾನು ಹೋಗಲಿಲ್ಲವೆಂದು ಅವನಿಗೀಗ ತಿಳಿಸಿದೆ. ಇಂತಹವು ಒಳಿತೆಂದು ನಾವುಗಳು ಕಂಡೆವು.
14: ಓಹೋ, ಇಂಥ ಬೋಂಡಾಗಳು ಒಳಿತೆಂದು ಕಂಡನಂತೆ
13: ಎಂದು ರಾಜನು ಹೇಳಿದನು.
15: ಅವಳಿ ಕಾರ್ಯದಿ ಹಠವನ್ನು ಹಿಡಿದರೆ ನಮ್ಮಯ ಗತಿ ಏನಾಗುವುದು?
14: ಓ, ಇದು ರಾಣಿಯನ್ನು ಕುರಿತು ಬರೆದದ್ದು ಖಂಡಿತ. ಪ್ರಿಯೇ, ಕೇಳಿದೆಯಾ? ನಾನವನಿಗೀಗೊಂದು, ಅವರೆರಡು ಕೊಟ್ಟರು. ನಾನವನಿಗೀಗೊಂದು, ಅವರೆರಡು ಕೊಟ್ಟರು. ಐದಾರು ಮತ್ತೊಂದು ಇವರದನು ಮುಟ್ಟರು. ಇದು ಬೋಂಡದ ಹಂಚಿಕೆಯ ಒಳಸಂಚು.
15: ನಿನ್ನೆ ಮನೆಗೆ ಹೋದವವು ನನ್ನಲ್ಲಿಗೆ ಹಿಂದಿರುಗಿದುವು. ನಿನ್ನೆ ಮನೆಗೆ ಹೋದವವು ನನ್ನಲ್ಲಿಗೆ ಹಿಂದಿರುಗಿದುವು.
14: ಹೌದು, ಬೋಂಡ ಇಲ್ಲೇ ಇವೆಯಲ್ಲ.
15: ನೀನೇ ಎಂದು ಇದ್ದೆ ನಾನು, ನೀನೇ ಎಂದು ಇದ್ದೆ ನಾನು ಅವಳಿಗೆ ಬೆನ್ನು ಫಣಿ.
14: ಪ್ರಿಯೇ, ಕೇಳಿದೆಯಾ? ಈ ಮಂತ್ರಿ ಬರೆದಿರುವುದನ್ನು ನಿನಗೆ ಬೆನ್ನು ಪಣಿಯಂತೆ.
13: ಉರಿಯುವ ಬೆಂಕಿಗೆ ಪೆಟ್ರೋಲನ್ನು ಹಾಕಿದ ಹಾಗಾಯಿತು.
14: ಭದ್ರ ಕಾಳಿಯಂತೆ ರಾಣಿ ಚೀರಿದಳು. ಅಲ್ಲಿದ್ದ ಒಂದು ಶಾಯಿ ಕುಡಿಕೆಯನ್ನು ತೆಗೆದು ಪಂಚಾಯತರಿದ್ದಲ್ಲೆಡೆಗೆ ಎಸೆದಳು. ಅದು ಸಣ್ಣಪ್ಪನ ತಲೆಯ ಮೇಲೆ ಬಿತ್ತು.
15: ಅದರ ಬುರುಡೆ ಅಪ್ಪಚ್ಚಿಯಾಗಿ ಹೋಯಿತು. ಆದರೂ ಪಾಪ ಜಜ್ಜಿ ಹೋದ ನಾಲಗೆಯಿಂದ ಮಸಿಯನ್ನು ನೆಕ್ಕುತ್ತಿತ್ತು. ಪಾಪಚ್ಚಿಗೆ ಇದೇನು ಅನ್ಯಾಯ ಎನಿಸಿತು. ಯಾರೋ ಬರೆದ ಶ್ಲೋಕಗಳು, ಯಾರ ಮೇಲೋ ಕೋಪ, ಯಾರಿಗೋ ಶಿಕ್ಷೆ. ಅವಳಿಗೆ ಸಹಿಸಲಿಲ್ಲ. ಲೇ ರಾಕ್ಷಸಿ ಎಂದು ರಾಣಿಯನ್ನು ಬೈದಳು. ರಾಣಿಗೆ ಮತ್ತಷ್ಟು ಕೋಪ ಬಂತು. ಮುಚ್ಚು ಬಾಯಿ ಎಂದು ಕೂಗಿರೇಗಿದಳು. ಮುಚ್ಚುವುದಿಲ್ಲ ಮಾರಿ ಎಂದು ಪಾಪಚ್ಚಿಯು ಕೂಗಿದಳು. ಏಕೋ ವಿಪರೀತಕ್ಕಿಟ್ಟುಕೊಂಡಿತು. ಆದದ್ದಾಗಲಿ ಎಂದು ಪಾಪಚ್ಚಿ, ಲೇ ಇಸ್ಪೀಟ್ ರಾಣಿ ರಾಕ್ಷಸಿ ಎಂದು ಗಹಗಹಿಸಿ ನಕ್ಕಳು. ಆಗ ಸುತ್ತ ನಿಂತಿದ್ದ ಭಟರೆಲ್ಲರೂ, ರಟ್ಟಿನ ಆಳುಗಳಂತಿದ್ದ ಸಿಪಾಯಿಗಳೆಲ್ಲರೂ, 5, 2, 9, 8 ಮುಂತಾದ ಜವಾನರೆಲ್ಲರೂ ಒಟ್ಟಿಗೆ ನೆಲದಿಂದ ನೆಗೆದು ಆಕಾಶಕ್ಕೆ ಹಾರಿ ಗಾಳಿಯಲ್ಲಿ ತೂರಾಡಿ ಅವಳ ಮೈ ಮೇಲೆ ಬಿದ್ದರು. ಪಾಪಚ್ಚಿಗೆ ತುಂಬ ಕೋಪ, ಭಯ. ಅವಳು ಕಿರಿಚಿದಳು. ಅವರನ್ನು ಓಡಿಸಲು ಅಯ್ಯೋ ಎಂದು ಕೈ ಬೀಸಿದಳು. ಆಗ ಅವಳ ಅಕ್ಕ, ಏಕೆ ಪಾಪಚ್ಚಿ, ಕನಸು ಕಂಡಿಯೇನೆ? ಮರದ ಮೇಲಿಂದ ತರೆಗೆಲೆ ಬಿದ್ದರೆ ಯಾಕೆ ಹಾಗೆ ಕಿರಿಚಿಕೊಂಡೆ ಎಂದು ಕೇಳಿದಳು. ಅಷ್ಟು ಹೊತ್ತಿಗೆ ಸರಿಯಾಗಿ ಶ್ಯಾಮು ಓಡಿ ಬಂದು, ಪಾಪಚ್ಚಿ ಪಾಪಚ್ಚಿ ಬಾ ಇಲ್ಲಿ, ನಿನಗೆ ಅಣ್ಣ ಅಂಗಡಿಯಿಂದ ಹಾಲ್ಕೋವಾ ತಂದಿದ್ದಾನೆ ಎಂದು ಹೇಳಿದ. ಪಾಪಚ್ಚಿ ಮನೆಯೊಳಕ್ಕೆ ಓಡಿ ಹೋದಳು. ಅವಳನ್ನು ನೋಡಿ ಪಿಲ್ಲಿ ಎದುರಿಗೆ ಕುಣಿಯುತ್ತಾ ಬರುತ್ತಿತ್ತು.
12: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
16: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ June 3 ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ದಯಾನಂದ ಹಾಗೂ ಡಾ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಭಾರತ. ಮಾತನಾಡುವವರು ಡಾಕ್ಟರ್ ರಾಘವೇಂದ್ರ ಪೈ.

ీటినిం బ్రహ్మరాజర్షిరత్నాఢ్యాం వందే భారతమాతరం. భారతీయ జీవన పద్ధతియే యోగ, యోగవే జీవన. సృష్టియు యోగ, పాలనవూ యోగ, లయవూ యోగవే ఆగిదే. నాల్కు యుగధర్మవు యోగమయమే ఎంబుదు గమనించబేకు. కృతయుగవు ధ్యానక్కే ಅಂದರೆ ರಾಜಯೋಗ, ತ್ರೇತಾಯುಗವು ಯಜ್ಞಯಾಗಕ್ಕೆ ಅಂದರೆ ಕರ್ಮಯೋಗ, ದ್ವಾಪರವು ಅರ್ಚನೆ ಅರ್ಥಾತ್ ಜ್ಞಾನಯೋಗದ ಮೂಲಕ, ಹಾಗೆಯೇ ಕಲಿಯುಗವು ಕೀರ್ತನೆ ಸಾಧನೆ ಎಂಬ ಭಕ್ತಿಯೋಗದ ಮೂಲಕ ಮುಕ್ತಿಯನ್ನು ಪಡೆಯಬಹುದೆಂದು ಅನುಭಾವಿಯಾದಂತಹ ಯೋಗಿ ನಿಜಗುಣರು ತಿಳಿಸುತ್ತಾರೆ. ಯೋಗ ಒಂದು ಆಧುನಿಕ ಯಾಗ. ಯೋಗದಿಂದ ಆತ್ಮಕಲ್ಯಾಣ, ಯಾಗದಿಂದ ಲೋಕಕಲ್ಯಾಣ. ಪ್ರತಿಯೊಬ್ಬರ ಉದ್ಧಾರ ಕಲ್ಯಾಣ ಲೋಕೋದ್ಧಾರವೇ ಅಲ್ಲವೇ? ಎಲ್ಲ ಯೋಗಿಗಳ ಒಮ್ಮತದ ಹೃದಯವಾಣಿ ಒಂದೇ, ಅದುವೇ ಸರ್ವೇ ಜನಾಃ ಸುಖಿನೋ ಭವಂತು. ಯೋಗ ಭಾರತದ ಕುರಿತು ಹಿರಿಯ ಯೋಗ ಗುರುವೊಬ್ಬರು ಹೇಳ್ತಾರೆ, ಯೋಗ

ದೀರ್ಘಾಯುಷ್ಯವು ನಿಮಗಿರಬೇಕೆ, ಆರೋಗ್ಯವಂತರಾಗಿರಬೇಕೆ, ಶಾಂತಿಯು ತೃಪ್ತಿಯು ಬಾಳಲಿ ಬೇಕೆ, ಬನ್ನಿರಿ ಇಂದೇ ಶರಣು ಯೋಗಕ್ಕೆ. ಭಾರತ ಮಾತೆಯ ತವ ನಿಧಿ ಯೋಗ, ಋಷಿ ಮುನಿಗಳ ಬಳುವಳಿ ಈ ಯೋಗ, ಅಷ್ಟಾಂಗ ಯೋಗವೇ ಸಾಧನ ಮಾರ್ಗ, ಉಸಿರಲಿ ಬೆರೆಸಿರಿ ಈಗಿಂದೀಗ. ಯೋಗ ಯೋಗ ಯೋಗ ಆಗಲಿ ಬದುಕಿನ ಒಂದು ಅಂಗ ಎಂದು. ಯೋಗದರ್ಶನದ ಮೂಲ ಪುರುಷ ಯೋಗೇಶ್ವರ ಹರಿಯೆಂದೂ ಯೋಗೀಶ್ವರ ಈಶ್ವರನೆಂದೂ ತಿಳಿಯಲಾಗಿದೆ. ಈ ಪರಂಪರೆಯು ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ಹಠ ಯೋಗ, ನಾಥಯೋಗ, ದತ್ತಯೋಗ ಮುಂತಾದ ಪಥಗಳಾಗಿ ಮುಂದುವರಿಯುತ್ತಿದೆ. ಅನಾದಿಯಿಂದ ಸಾಧು ಸಂತ ಯೋಗಿ ಭಕ್ತರು ಬೆಳೆಸಿದ ಆಧ್ಯಾತ್ಮ ಜ್ಞಾನದ ಪರಾ ಅಪರಾವಿದ್ಯೆಯ ತವರು ನಮ್ಮ ಭರತವರ್ಷ. ಭಾರತದ ಜೀವಾಳವೇ ವಿದ್ಯೆ ಜ್ಞಾನ, ಆ ಬೆಳಕೇ ವೇದ. ಈ ವೇದದ ಮೂಲಾಧಾರವೇ ಯೋಗ. ವಿಶ್ವಕ್ಕೆ ಆಧ್ಯಾತ್ಮದ ಬೆಳಕು ನೀಡಿದ ಮಹಾನಾಡು ಭಾರತ. ಭಾರತೀಯ ಸಂಸ್ಕೃತಿ ಮಾನವ ಕುಲವನ್ನು ಅತಿ ಭೌತಿಕತೆಯ ಸರ್ವನಾಶದ ಅಪಾಯದಿಂದ ರಕ್ಷಿಸುವ ಏಕೈಕ ಮಹೋಪಾಯವಾಗಿದೆ. ಚಿತ್ತವೃತ್ತಿಗಳ ವಿಕಾರದಿಂದ ಮಾನವ ಬಂಧಕ್ಕೆ ದುಃಖಕ್ಕೆ ಗುರಿಯಾಗುತ್ತಾನೆ. ಚಂಚಲ ಮನಚಿತ್ತಗಳ ಪ್ರವೃತ್ತಿಯನ್ನು ತಡೆದು ಸಂಸ್ಕರಿಸಿ ಉದಾತ್ತಗೊಳಿಸಿ ಮುಕ್ತಿ ಸುಖವ ಕೊಡುವ ಬಗೆ ಯೋಗದಲ್ಲಿದೆ. ಪತಂಜಲಿ ಮಹರ್ಷಿ ಪ್ರಣೀತ ಅಷ್ಟಾಂಗ ಯೋಗವಾದ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬಿವು ಎಂಟು ಮೆಟ್ಟಿಲು ರಾಜಯೋಗ ಮನ ಸ್ಥಿಮಿತಕ್ಕೆ ತರಲು. ಇದು ಅಂತರಂಗ ಬಹಿರಂಗ ಶುದ್ಧಿಗೆ ಸಾಧನ ಸೋಪಾನವಾಗಿದೆ. ಯಮ ಅನ್ನುವುದು ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹವಾದರೆ, ನಿಯಮ ಅನ್ನುವುದು ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ನಿಯಮ ಎನಿಸಿಕೊಳ್ಳುತ್ತೆ. ಶ್ರೀಮದ್ ರಾಮಾಯಣದಲ್ಲಿ ನಮಗೆಲ್ಲರಿಗೂ ಪ್ರೇರೇಪಿಸುವ ಸ್ಫೂರ್ತಿ ನೀಡುವ ಆದರ್ಶ ನಡೆಯ ವಾಕ್ಯವನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ತನ್ನ ತಮ್ಮ ಲಕ್ಷ್ಮಣನಿಗೆ ಹೇಳುತ್ತಾನೆ. ಹೇ ಲಕ್ಷ್ಮಣ, ಲಂಕೆ ಎಷ್ಟೇ ಸ್ವರ್ಣಮಯವಾಗಿದ್ದರೂ ಸಹ ನನಗಂತೂ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಮಿಗಿಲವು ಎಂದು. ಭಾರತ ಎಂಬುದು ಕೇವಲ ಒಂದು ಭೂಪ್ರದೇಶ ರಾಷ್ಟ್ರದ ಹೆಸರು ಮಾತ್ರವಲ್ಲ, ಇದೊಂದು ಉದಾತ್ತ ಅರ್ಥವನ್ನು ಹೊಂದಿದೆ. ಭಾ ಎಂದರೆ ಬೆಳಕು, ವಿದ್ಯೆ, ಜ್ಞಾನ ಎಂದು. ರಥ ಎಂದರೆ ರಮಿಸು, ನಿರತನಾಗು ಎಂದು. ಯಾರು ವಿದ್ಯೆಯಲ್ಲಿ ನಿರತನಾಗಿ ಆನಂದಿಸುವನೋ ಅವನೇ ಭರತ ಅಥವಾ ಭಾರತೀಯ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಎಂದು. ವಿದ್ ಎಂಬುದು ವಿದ್ಯೆ ಶಬ್ದದ ಮೂಲಧಾತು. ವಿದ್ಯೆಯೇ ವೇದ. ನಮ್ಮ ಸನಾತನ ಸಂಸ್ಕೃತಿಯು ಋಗ್, ಯಜುರ್, ಸಾಮ, ಅಥರ್ವ ವೇದದ ತಳಹದಿಯಿಂದಲೇ ಬೆಳೆದಿದೆ. ಆರ್ಯಾವರ್ತದಲ್ಲಿ ಹಿಂದೆ, ಇಂದು, ಮುಂದು ಎಂದೆಂದೂ ವಿದ್ಯೆಗೆ ಮೊದಲ ಪ್ರಾಶಸ್ತ್ಯ. ಕ್ರಿಸ್ತಪೂರ್ವದಿಂದಲೇ ತಕ್ಷಶಿಲಾ, ನಳಂದ ಮುಂತಾದ ವಿಶ್ವವಿದ್ಯಾಲಯಗಳು ವಿಶ್ವದಾದ್ಯಂತದಿಂದ ಬರುವ ಜ್ಞಾನಾರ್ಥಿಗಳಿಗೆ ವೇದೋಪನಿಷತ್ತು 64 ವಿದ್ಯೆಗಳನ್ನು ಮೊಗೆದು ಮೊಗೆದು ಕೊಟ್ಟ ವಿಶ್ವಗುರು ಭಾರತವೇ ಆಗಿದೆ. ಈ ಮೂಲಕ ವಸುಧೇ, ವಿಶ್ವವೇ ನಮ್ಮ ಕುಟುಂಬ ಎಂಬ ಉದಾರ ಚರಿತರು ಭಾರತೀಯರು. ವಿದ್ಯೆಯ ಕುರಿತು ಸ್ವಾಮಿ ವಿವೇಕಾನಂದರು ಎವರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಜೊತೆಗೆ ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್

ಫಿಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಪ್ರತಿ ವ್ಯಕ್ತಿಯು ಈ ಸೃಷ್ಟಿಯ ಅಮೂಲ್ಯ ಅದ್ವಿತೀಯ ಸಂಪತ್ತು, ತನ್ನೊಳಗಿರುವ ಮೌಲ್ಯ ವ್ಯಕ್ತಿತ್ವವನ್ನು ಹೊರತರಲು ವಿಕಸನಗೊಳಿಸಲು ಬೇಕಾದ ಜ್ಞಾನ ವಿಜ್ಞಾನ ಕೌಶಲಗಳ ಶಿಕ್ಷಣವೇ ವಿದ್ಯೆ. ವಿದ್ಯೆಯ ಮೂಲ ಉದ್ದೇಶವೇ ಮುಕ್ತಿ, ಅಂದರೆ ಸಾ ವಿದ್ಯಾ ವಿಮುಕ್ತಯೇ. ಮೋಕ್ಷ ಅಪರೋಕ್ಷಾನುಭೂತಿ, ಕೈವಲ್ಯ ಭಗವದಾನಂದ ಪ್ರಾಪ್ತಿ. ಆಯುರ್ವೇದ, ಧನುರ್ವೇದ, ಶಸ್ತ್ರಾಸ್ತ್ರ, ಕೃಷಿ, ಗಾಂಧರ್ವ, ಸಂಗೀತ, ಕಲೆ, ಶಿಲ್ಪ, ನೃತ್ಯ, ವಾಣಿಜ್ಯ, ಅರ್ಥಶಾಸ್ತ್ರ, ಈಗಿನ ನಾವೇನು ಹೇಳ್ತೇವೆ ಇಂಜಿನಿಯರಿಂಗ್ಗಳೆಲ್ಲವೂ ಸಹ ನಮ್ಮ ಉಪವೇದಗಳಲ್ಲಿ ವಿಫುಲವಾಗಿದೆ. ಈ ಜ್ಞಾನದ ಮೂಲ ಪ್ರವರ್ತಕರು ಯೋಗಿಗಳೇ, ಋಷಿ ಮುನಿಗಳೇ ಆಗಿದ್ದಾರೆ. ಈ ಎಲ್ಲ ವಿದ್ಯೆಯ ಗುರಿ ಮೋಕ್ಷ ಸಾಧನೆಯೇ ಆಗಿದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಆಯುರ್ವೇದಾಚಾರ್ಯ ಶುಶ್ರುತ ಚರಕರು, ನಾಲ್ಕು ವೇದಗಳ ಸಾರವನ್ನು ನಮಗೆ ಸುಲಲಿತವಾಗಿ ನೀಡಿದ ಭರತನ ನಾಟ್ಯಶಾಸ್ತ್ರ, ಅಣುವಿಜ್ಞಾನ ಪ್ರವರ್ತಕ ಗಣಾದ ಮಹರ್ಷಿ, ವಿಮಾನಶಾಸ್ತ್ರಜ್ಞ ಭಾರದ್ವಾಜ, ರಸಾಯನ ಶಾಸ್ತ್ರಜ್ಞ ನಾಗಾರ್ಜುನ, ಸಂಸ್ಕೃತ ಭಾಷೆ ಹಾಗೂ ವ್ಯಾಕರಣ ತಜ್ಞ ಪಾಣಿನಿ, ಯೋಗ ಪಿತಾಮಹ ಪತಂಜಲಿ, ಗೀತಾಚಾರ್ಯ ಶ್ರೀಕೃಷ್ಣ, ಯೋಗ ವಾಸಿಷ್ಠದ ಮೂಲಕ ಮನಃಶಾಸ್ತ್ರ ಬೋಧಿಸಿದ ವಸಿಷ್ಠರು, ಎಲ್ಲ ವಿದ್ಯೆಗಳ ಗುರಿ ಆತ್ಮದ ಉದ್ಧಾರ ಮತ್ತು ಜಗತ್ತಿನ ಹಿತವೇ ಆಗಿದೆ. ಇವರ ಸಾಧನೆಗೆ ಶಿಸ್ತು, ಮೇಧಸ್ಸು, ಆರೋಗ್ಯ ಮೂಲ ಸಂಪತ್ತನ್ನು ನೀಡಿದ್ದು ಯೋಗವೇ ಆಗಿದೆ. ಈಗ ಯೋಗಕ್ಕೆ ಯೋಗ ಬಂದಿದೆ. ವಿಶ್ವದಾದ್ಯಂತ ಮಾನವನ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಸಾಮರಸ್ಯವನ್ನು, ಶಾಂತಿಯನ್ನು ನೀಡುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಭ್ರಮವನ್ನು ಮೆರೆತಿರುವುದೇ ನಮ್ಮ ಭಾರತೀಯ ಯೋಗ. ಇಂತಹ ಮನ್ನಣೆಗೆ ಕಾರಣಕರ್ತರಾದ ಆಧುನಿಕ ಯೋಗಿಗಳಾದ ಅರವಿಂದರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಮಹರ್ಷಿ ಮಹೇಶಯೋಗಿ, ಓಶೋ ರಜನೀಶ್, ಸ್ವಾಮಿ ರಾಮ, ಕೃಷ್ಣಮಾಚಾರ್ಯ, ಶ್ರೀರಂಗ ಗುರುಗಳು, ಬಿ ಕೆ ಎಸ್ ಅಯ್ಯಂಗಾರ್ ಪ್ರಮುಖರು. ಒಬ್ಬ ವ್ಯಕ್ತಿಯನ್ನು ಸಾಮಾನ್ಯನಿಂದ ಅಸಾಮಾನ್ಯ ದೈವತ್ವಕ್ಕೆ, ದೈವೀಕತೆಗೆ ಕೊಂಡೊಯ್ಯುವ, ಎಲ್ಲರ ಯೋಗಕ್ಷೇಮಕ್ಕೆ ಕಾರಣವಾಗುವ ಯೋಗ ಭಾರತ ಮಾತೆಯ ಬಳುವಳಿ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತವರ್ಷದ ಭಾರತೀಯರೇ, ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ, ವೇದೋಪನಿಷದಂತೆ, ಗೀತೆ ಪುರಾಣವಂತೆ, ಪತಂಜಲಿ ಮುನಿಯಂತೆ, ರಾಜಯೋಗ ಸೂತ್ರವಂತೆ, ಗೋರಖ ಮತ್ಸೇಂದ್ರರಂತೆ, ಹಠಯೋಗನಾಥರಂತೆ, ಭಕ್ತಿಜ್ಞಾನ ಕರ್ಮವಂತೆ, ತ್ಯಾಗತಪೋ ಭುವಿಯಂತೆ. 75ನೇ ಸ್ವರಾಜ್ಯದ ಸಂಭ್ರಮದಲ್ಲಿರುವ ನಾವಿಂದು ಭಾರತದ ಸ್ವಾತಂತ್ರ್ಯಕ್ಕ ಬಲಿದಾನ ತ್ಯಾಗ ಮಾಡಿದ ರಾಷ್ಟ್ರದ ಯೋಗಿ ಪುಂಗವರನ್ನು ಸ್ಮರಿಸಲೇಬೇಕು. ನಮ್ಮೊಳಗಿದ್ದು ರಾಷ್ಟ್ರೀಯ ಚಿಂತನೆಯಲ್ಲಿ ಪ್ರೇರೇಪಿಸಿದ ರಾಷ್ಟ್ರಸಂತ ವಿನೋಬಾಜಿ ಭಾವೆ, ಹೈದರಾಬಾದ್ ವಿಮೋಚನೆಗೆ ಶ್ರಮಿಸಿದ ಶ್ರದ್ಧಾನಂದರು, ರಾಮತೀರ್ಥರು, ಕುವಲಯಾನಂದರು ಸ್ಮರಣೀಯರು. ರಮಣ ಮಹರ್ಷಿಗಳು, ನಾರಾಯಣ ಗುರು ಸಮಾಜದ ಒಳಗಿದ್ದೇ ನಮ್ಮೊಳಗೆ ಸಾಮರಸ್ಯವನ್ನು ತರುವಲ್ಲಿ ಶ್ರಮಿಸಿದವರನ್ನು ಮರೆಯುವಂತಿಲ್ಲ. ಭಾರತೀಯರ ನಿತ್ಯ ಬದುಕೇ ಯೋಗಮಯ. ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗನಿಂದಲೇ ಕರಾಗ್ರೇ ವಸತೇ ಲಕ್ಷ್ಮೀ ಇಂದ ಆರಂಭಿಸಿ ಸ್ನಾನಾದಿ ಶೌಚಕ್ರಿಯೆಯಲ್ಲೂ ಸಹ ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ಮುಂತಾದ ಸ್ತೋತ್ರಗಳ ಮೂಲಕ ಮನಸ್ಸನ್ನು, ಶರೀರವನ್ನು ಶುದ್ಧಿ ಮಾಡಿಕೊಳ್ಳುತ್ತೇವೆ. ಊಟೋಪಚಾರ ಮಾಡುವಾಗಲೂ ಅನ್ನಪೂರ್ಣೇ ಸದಾ ಪೂರ್ಣೇ ಮುಂತಾದ ಪ್ರಾರ್ಥನೆಯೊಂದಿಗೆ ಆಹಾರ ಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ ಹಾಗೆ ಭಾವಶುದ್ಧಿ ಮಾಡಿಕೊಳ್ತೇವೆ. ಹೇಗೆ ನಮ್ಮ ಭಾವನೆಯೋ ಹಾಗೆ ಭವಿಸುತ್ತೆ ಅನ್ನೋದು ಒಂದು ಉಪನಿಷತ್ ಸುಭಾಷಿತ ವಾಣಿ. ಪ್ರಯಾಣ ಕಾಲದಲ್ಲೂ ಸಹ ದೇವರನ್ನು ಪ್ರಾರ್ಥಿಸುವ, ಒಬ್ಬರನ್ನೊಬ್ಬರು ಭೇಟಿಯಾದಾಗ ನಮಸ್ಕರಿಸುವ ಮೂಲಕ ಯೋಗ ಮುದ್ರೆಯನ್ನು, ಯೋಗ ಅಭ್ಯಾಸವನ್ನು ಮಾಡುವುದು ಭಾರತೀಯರ ಪರಿ. ರಾತ್ರಿ ಮಲಗುವಾಗಲೂ ರಾಮಂ ಸ್ಕಂದಂ ಹನುಮಂತಂ ವೈ

ಅತೇಯಂ ರಕೋದರಂ ಶಯನೇಯ ಸ್ಮರೇನ್ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಪ್ರಾರ್ಥನೆ ಮೂಲಕ ಯೋಗ ನಿದ್ರೆಗೆ ತೆರಳುವುದು ಯೋಗ ಪ್ರಕ್ರಿಯೆಗಳೇ ಆಗಿದೆ. ಯೋಗವೇ ನಮ್ಮ ಜೀವನ, ಜೀವನವೇ ಯೋಗವಾಗಿದೆ.

0: ತಂಡವ ಕರದಲ್ಲಿ ಪಿಡಿದು ಭಾರತ ದೇಳಿಗೆಗೆ ದುಡಿಯೋಣ, ಭಾರತ ದೇಳಿಗೆಗೆ ದುಡಿಯೋಣ. ಒಂದೇ ಯೋಗ ಮಾತರಂ.
1: ಯೋಗ ಭಾರತ. ಈವರೆಗೂ ಮಾತನಾಡಿದವರು ಡಾಕ್ಟರ್ ರಾಘವೇಂದ್ರ ಪೈ.

ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು, ಈಗ ಎರಡು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಆಪದ್ ಬಾಂಧವ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಅಹೋದಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದು, ಎಂ ರಂಗರಾವ್ ಸಂಗೀತ ನಿರ್ದೇಶಕರು. ಇನ್ನು ಮುಂದೆ ಇದೇ ಕಲಾವಿದರು ಹಾಡಿರುವ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಕರುಳಿನ ಕುಳಿ ಚಿತ್ರದ ಗೀತೆಯನ್ನು ಕೇಳೋಣ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಷೀರಸಾಗರ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ. ಕುಲಪುತ್ರ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ಮಗುವಿನ ತಾಯಿಯ ತಂದೆಯ ಅಂದರೆ ತಾತನ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
0: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕೆ ಕಲ್ಯಾಣ್ ಅವರು ಬರೆದಿರುವ ಲವ್ ಸ್ಟೋರಿ ಚಿತ್ರದ ಗೀತೆ ಚಿತ್ರ ಅವರ ಧ್ವನಿಯಲ್ಲಿದೆ. ಸಂಗೀತ ನಿರ್ದೇಶಕರು ಎಸ್ ಎ ರಾಜ್ಕುಮಾರ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212164386

0: ನೀವೀಗ ಕೇಳಿದ ಗೀತೆ ನೆನಪಿರಲಿ ಚಿತ್ರದ್ದು. ಹಾಡಿದ್ದವರು ಚಿತ್ರ ಚೇತನ್ ಸಾಸ್ಕ ಹಾಗೂ ಸಂಗಡಿಗರು. ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿ ಮನೋಹರ್ ಅವರ ಗೀತೆ, ಚಿತ್ರ ನೀನೇ ನನ್ನ ದೈವ. ಮೂಡಿ ಬರುವ ಧ್ವನಿಗಳು ಮನು, ಬಿ ಆರ್ ಛಾಯಾ ಹಾಗೂ ಸಂಗಡಿಗರು.
4: ಹೊಚ್ಚಾರ್ರೆ ಹೊಚ್ಚಾರ್ರೆ ಹೊಚ್ಚಾ.

ಇನ್ನು ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿರುವ ಕಲಿಯುಗ ಭೀಮಾ ಚಿತ್ರದ ಹಾಡು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಹಾಗೂ ಬಿ ಆರ್ ಛಾಯಾ.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ ಸಾಹಿತ್ಯ ಚೌರ್ಯಶಂಕರ್ ಅವರದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕಾರ್ಯಕ್ರಮದ ಕಡೆಯದಾಗಿ ಕಾಳಿಂಗ ಸರ್ಪ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30ಕ್ಕೆ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವೇಳೆ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕಾರಿ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮದ ಆರಂಭಕ್ಕೆ ತ್ಯಾಗರಾಜರ ಒಂದು ಕೃತಿ, ಅಭೀಷ್ಟ ವರದ. ರಾಗ ಹಂಸಧ್ವನಿ, ಆದಿತಾಳ.

ಇನ್ನು ಮುಂದೆ ಓತುಕಾಡು ವೆಂಕಟಸುಬ್ಬಯ್ಯರ್ ಅವರ ರಚನೆ ಅತಿ ನಿರುಪಮ ಸುಂದರಕರ, ರಾಗ ಪೊಂದವರಾಳಿ ಆದಿತಾಳ.

ಕಾರ್ಯಕ್ರಮದ ಕಡೆಯದಾಗಿ ಸುಚೀಂದ್ರಂ ಎಸ್ಪಿ ಶಿವಸುಬ್ರಹ್ಮಣ್ಯಂ ಅವರ ಒಂದು ರಚನೆ ಗೀತಾನಾಯಕನ್, ರಾಗಮಾಲಿಕೆ ಆದಿತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೆ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
1: ಕೆಎಸ್ಒಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.

ವೇಳೆ ಸರಿಯಾಗಿ 10:30. ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸುಮನ್ ಕಲ್ಯಾಣ್ಪುರ್ ಹಾಗೂ ಅವರೊಂದಿಗೆ ಇನ್ನಿತರ ಕಲಾವಿದರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ರಾಜ್ಕುಮಾರ್ ಚಿತ್ರದ ಈ ಹಾಡು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212-246-3869.
4: ಈಗ ಕೇಳಿ ಅಂದಾಜ್ ಚಿತ್ರದ ಈ ಹಾಡು.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಸುಮನ್ ಕಲ್ಯಾಣ್ಪುರ್ ಹಾಗೂ ಅವರೊಂದಿಗೆ ಇನ್ನಿತರ ಕಲಾವಿದರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಬೇಟೆ ಬೇಟೆ ಚಿತ್ರದಿಂದ.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
3: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
2: ಅದು ನೋಡ್ಕೊಂಡು.
0: ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಈಗ ಕೇಳಿ ಬ್ರಹ್ಮಚಾರಿ ಚಿತ್ರದ ಈ ಹಾಡು.

0: ಇದುವರೆಗೂ ಸುಮನ್ ಕಲ್ಯಾಣ್ಪುರ್ ಹಾಗೂ ಅವರೊಂದಿಗೆ ಇನ್ನಿತರ ಕಲಾವಿದರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:20. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ये चाकी वो जोकर ए मल्ली निगाइडु
1: चौ चौ बात ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ
3: ಸಮಯ 11 ಸೋಮವಾರಕ್ಕೆ ಸರಿಹೊಂದು ಎಂಬಂತೆ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಿಸಲು ಹರುಷದಿಂದ ಹೊತ್ತು ನೀಡುತ್ತಾ 9ಕ್ಕಾದರೂ ಗೊತ್ತು ಎಂಬ ಕುತೂಹಲದಿಂದ 8 ಗಂಟುಗಳಷ್ಟು ಕೆಲಸದ ಮಧ್ಯೆಯೂ 7ಆದರೂ ಹೇಳಬೇಕೆಂಬ ಹಂಬಲದಿಂದ 5-6 ಬಾರಿ ತಿಳಿದಿಲ್ಲದಿದ್ದರೂ ಹಾಜರಾತಿಗೆ ಗೈರುವಾಗದೆ 3-4 ಚುರುಕು ಪ್ರಶ್ನೆಗಳಿಗೆ ಥಟ್ಟನೆ ಉತ್ತರಿಸುತ್ತಾ ತಿಳಿದಿದ್ದೆಲ್ಲಕ್ಕೂ ಮರಳಿ ಎತ್ತಮ ಮಾಡು ಎಂಬಂತೆ 2ನೇ ಬಾರಿ ಪ್ರಯತ್ನಿಸುತ್ತಾ ಗೇಮ್ ಶೋ ಸದಾ ನಂಬರ್ 1 ಎಂದು ಆಧರಿಸುತ್ತಿರುವ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ನಾನು ಚಿನ್ಮಯಿ ಹಾಗೆ ನನ್ನ ಜೊತೆಯಲ್ಲಿ
2: ನಾನು ದಿಗ್ವಿಜಯ್ ಬಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ದೀರಿ ಕೂಡ. ಈ ಕಾರ್ಯಕ್ರಮದಲ್ಲಿ ಆಟ ಆಡಬೇಕು ಅಂದಲ್ಲಿ ಏನು ಮಾಡಬೇಕು ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ. ಕರೆ ಮಾಡಿ ಭಾಗವಹಿಸಬೇಕು. ಕರೆ ಮಾಡೋ ದೂರವಾಣಿ ಸಂಖ್ಯೆ ಏನು ಅಂತ ಕೇಳ್ತಾ ಇದ್ದೀರಿ, ಗೊತ್ತಿದೆಯಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಇನ್ನೊಮ್ಮೆ ನಾವು ಹೇಳುವ ಧರ್ಮ ನನ್ನದು ಅಂತ ಹೇಳ್ತಾ ದೂರವಾಣಿ ಸಂಖ್ಯೆನ ಒಮ್ಮೆ ನೋಟ್ ಮಾಡ್ಕೊಳ್ಳಿ. 251-2582-251-5089 STD ಕೋಡ್ 08251-2582-251-5089 ಹಾಗೆ STD ಕೋಡ್ 08-21 ವಾಟ್ಸಪ್ ಸಂಖ್ಯೆ ಇದೆ, ಅದು ಇದೆ ಆದರೆ ಇವತ್ತು ಇಲ್ಲ. ಯಾಕೆಂದರೆ ವಾಟ್ಸಪ್ಗೆ ಇವತ್ತು ರಜೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಗೊತ್ತಾಗಿದೆ. ಮೋಸ್ಟ್ಲಿ ರಜೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಮುಖ್ಯ ಪ್ರಶ್ನೆಯೂ ಇರಲ್ಲ, ಹಾಗೆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ಲಿಕ್ಕೂ ಅವಕಾಶ ಇಲ್ಲ. ವಾಟ್ಸಪ್ನಲ್ಲಿ ಕರೆ ಮಾಡಿ ಭಾಗವಹಿಸ್ಲಿಕ್ಕೆ ಅವಕಾಶ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸಬಹುದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ, ಮೈಸೂರು, ಪಿನ್ಕೋಡ್ 5700-2. ಹಾಗೆ ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ AIR@gmail.com replyAIRMYSURU@gmail.com ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಚಿನ್ಮಯಿ. ಇಲ್ಲ ಒಂದು ಗೀತೆಯನ್ನ ಕೇಳೋಣ,
3: ಗೀತೆಯನ್ನ ಕೇಳ್ಕೊಂಡು ಬಂದ್ಬಿಡೋಣ, ಅವಾಗ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆಗೋಗ್ಬಿಡುತ್ತೆ.
2: ಯಾಕಂದ್ರೆ ನೀವು ಆಗ್ಲೇ ಕೂಡ ಓಪನಿಂಗ್ ಅಲ್ಲಿ ತಗೋಬಿಟ್ಟಿದ್ರಿ, ಒಂದು ವಿಚಾರ ಹೇಳಿದಿರಿ.
3: ನಿಜ,
2: ಇವತ್ತಿನ ಆಟ ಒಂದು ರೀತಿಯಲ್ಲಿ ಮಜಾ ಇರುತ್ತೆ ಅಂತ ಭಾವಿಸೋಣ. ಒಂದು ಹೊಸ ರೀತಿಯ ಕಾನ್ಸೆಪ್ಟ್ ಅಂತ ತಂದಿದ್ದೀವಿ ನಮ್ಮ ಕೇಳುಗರಿಗೆ, ಮೋಜು ಮಸ್ತಿಯ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನ ಇಟ್ಟು ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಹಾಗೆ ಒಂದು ಹಾಡಿನ ತುಣುಕು, ಹಾಡಿನ ತುಣುಕುಗಿಂತ ಮುಂಚೆ ಇನ್ಸ್ಟ್ರಕ್ಷನ್ ಹೇಳ್ಬೋಣ.
3: ಇನ್ಸ್ಟ್ರಕ್ಷನ್ ಹೇಳೋದೇ ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭದಿಂದನೂ ಕೇಳಬೇಕು, ಅದೊಂದು ಮಾತ್ರ ಮೇಯ್ನ್ ಇನ್ಸ್ಟ್ರಕ್ಷನ್. ಮಿಕ್ಕಿದ್ದೆಲ್ಲಾನು ಆಟ ಹೇಗೆ ಅಂತ ಆಮೇಲೆ ನೋಡೋಣ.
2: ಕಾರ್ಯಕ್ರಮ ನೀವು ಆರಂಭದಿಂದನೇ ಕೇಳಬೇಕು, ಅದು ಇವತ್ತಿನ ಮುಖ್ಯವಾದ ಸೂಚನೆ. ಮಧ್ಯ ಕರೆ ಮಾಡಿ ಏನು ಕಾನ್ಸೆಪ್ಟು ಮತ್ತೆ ಹೇಳಿ ಅನ್ನೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದನ್ನು 2-2 ಬಾರಿ ಹೇಳ್ತಾ ಇದ್ದೀನಿ ನಮ್ಮ ಕೇಳುಗರಿಗೆ. ದಯಮಾಡಿ ಕ್ಷಮಿಸಿ, ಇವತ್ತು ಕಾನ್ಸೆಪ್ಟನ್ನ ಮತ್ತೆ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆರಂಭದಿಂದನೇ ಕೇಳಿಸ್ಕೊಳ್ಳಿ ಏನು ಕಾನ್ಸೆಪ್ಟ್ ಅಂತ ಹೇಳಿ. ಕರೆ ಮಾಡಿದೆ, ಈಗ ಮಾಡಿದೆ, ರೇಡಿಯೋ ಈಗ ಟ್ಯೂನ್ ಮಾಡಿದೆ ಅನ್ನೋರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಹಾಡಿನ ಒಂದು ತುಣುಕು, ನಂತರ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಗೊತ್ತಾಗುತ್ತೆ ಏನಿವತ್ತಿನ ಕಾನ್ಸೆಪ್ಟ್ ಅಂತ ಹೇಳಿ.

0: ನೇನು
1: ಕೇಳಿಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಈಗ ಹಾಡಲ್ಲಿ ಆಮೇಲೆ ಇನ್ನೇನು ಅಂತ ಬಂತು, ಇವಾಗ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಈ ಬಾರಿ ನೀವು ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೇಳಬೇಕು ಅಂತ ಆಗಲೇ ಹೇಳಿದ್ವಿ. ಇವತ್ತು ಯಾವ ಮುಖ್ಯ ಪ್ರಶ್ನೆನೂ ಇರಲ್ಲ, ಒಂದು ಸತಿ ನಾವು ಹೇಳಿದ ಪದನ ಮತ್ತೆ ನೆಕ್ಸ್ಟ್ ಕಾಲರ್ ಕಾಲ್ ಮಾಡಿದಾಗ ನಾವು ಆ ಪದವನ್ನು ಮತ್ತೆ ಪುನರುಚ್ಚಾರ ಮಾಡಲ್ಲ. ಆದ್ದರಿಂದ ನೀವು ಮೊದಲನೇ ಸತಿ ಹಿಂದಿನ ಕಾಲರ್ ಏನು ಹೇಳಿರ್ತಾರೆ ಅನ್ನೋದನ್ನು ಕೇಳ್ಕೋಬೇಕು. ಅದನ್ನು ಒಂದು ಸತಿ ನೀವೇನಾದರೂ ತಪ್ಪಿಸಿದ್ರೆ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಅನ್ನೋ ಆಪ್ಷನ್ ಇರಲ್ಲ. ನೀವು ಒಂದು ಸತಿ ತಪ್ಪಿಸಿದ್ರೆ ಮುಂದಿನ ಕರೆಗೆ ನಾವು ಹೋಗ್ತಾ ಇರ್ತೀವಿ. ಈಗ ಆಟ ಏನು ಅನ್ನೋದಕ್ಕೆ ಬಂದ್ವಿ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಮೊದಲನೇದಾಗಿ 1, 2, 3, 4, 5, 6, 7, 8, 9, 10 ಅಂತ ಹೇಳಿದರೆ ನಾವು ಆಮೇಲೆ ಹೇಳ್ತೀವಿ ಮೂರು ಜಾಗಕ್ಕೆ ಸಮಯ ಅಂತ ಹೇಳಬೇಕು ಅಂತ. ಆಗ 1, 2 ಸಮಯ, 4, 5, 6, 7, 8, 9, 10 ಅಂತ ಹೇಳ್ತೀವಿ. ಆಮೇಲೆ ನಾವು ಯಾವ್ಯಾವ ಸಂಖ್ಯೆಗೆ ಏನೇನು ಪದವನ್ನು ಕೊಡ್ತಾ ಹೋಗ್ತೀವೋ ಆ ಪದವನ್ನು ನೀವು ಜೋಡಣೆ ಮಾಡ್ಕೋತಾ ಹೇಳ್ಕೊತಾ ಹೋಗ್ಬೇಕಾಗಿರುತ್ತೆ. ಹಿಂದಿನ ಕಾಲರ್ಗೆ ನಾವು ಹೇಳಿದ ಪದನ ಮತ್ತೆ ನೆಕ್ಸ್ಟ್ ಕಾಲರ್ ಮಾಡ್ದಂಗೆ ನಾವು ಹೇಳಲ್ಲ. ಅದರಿಂದ ನೀವು ಅದನ್ನು ಗಮನ ಇಟ್ಟು ಕೇಳಿಸ್ಕೊಂಡಿರಬೇಕಾಗುತ್ತೆ.
2: ಕಾರ್ಯಕ್ರಮನ ಆರಂಭದಿಂದನೇ ಕೇಳು ಓದು ನಿಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾ, ಏಕೆಂದರೆ ಮಧ್ಯ ಮಧ್ಯ ಕೇಳಿದ್ರೆ ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ. ಈಗ 1-10 ಅಂತ ಹೇಳಿ ಅಂತ ಹೇಳಿದಾಗ 1, 2, 3, 4, 5, 6, 7, 8, 9, 10 ಅಂತ ಹೇಳ್ತೀರಿ. ಹಾಗೆ ಚಿನ್ಮಯ ಹೇಳಿದಾಗೇ 1-10 ನಾವು ಯಾವುದಾದ್ರೂ ಒಂದು ಪದವನ್ನು ಹೇಳಿದಾಗ ಆ ಪದವನ್ನು ಆ ಸಂಖ್ಯೆಗೆ ಹೇಳಬೇಕು. ಅಂದರೆ ಮೂರಕ್ಕೆ ಏನಾದರೂ ಬೇರೆ ಪದ ಇತ್ತು ಅಂತ ಹೇಳಿದರೆ ಆ ಪದವನ್ನು ಹೇಳಬೇಕು, ಮೂರು ಹೇಳಬಾರ್ದು. ಗೊತ್ತಾಗಿದೆ ಅಂತ ಭಾವಿಸ್ತಾ ಮೊದಲ ಕರೆಯ ನಿರೀಕ್ಷೆಯಲ್ಲಿ. ಹಲೋ ನಮಸ್ಕಾರ.
3: ಹಲೋ ಸರ್
2: ನಮಸ್ಕಾರ. ಯಾರು ಎಲ್ಲಿಂದ?
3: ಬಿಡಕೇರಿಯಿಂದ ಚಿನ್ನಣ್ಣ ಸರ್.
2: ಚಿನ್ನಣ್ಣ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇದ್ದೆ ಸರ್, ಸ್ವಲ್ಪ ಈಗ ಆನ್ ಮಾಡಿದೆ ಅಷ್ಟೇ.
2: ಈಗ ಆನ್ ಮಾಡಿದ್ರೆ ಯಾಕೆ 11 ಆಗೋಯ್ತಲ್ಲ ಆಗಲೇ.
3: ಹಾಂ ಸರ್.
2: ಓಕೆ, 1-10 ಹೇಳಿ. 1, 2, 3 ಅಂತ.
3: 1, 2, 3, 4, 5, 6, 7, 8, 9, 10.
2: ಹಾ, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಈಗ ಅಲ್ಲಿಗೆ ಮುಗಿಲಿಲ್ಲ ಆಟ. ಈಗ ಒಂದು ನಂಬರಲ್ಲಿ, ಒಂದು ಅಂಕೆಯಲ್ಲಿ ನಾವು ಒಂದು ಪದವನ್ನು ಹೇಳ್ತೀವಿ. ಓಕೆ, ಆ ಪದವನ್ನು ನೀವು ಆ ಸಂಖ್ಯೆಯನ್ನು ಹೇಳದ ಬದಲಾಗಿ ಆ ಪದವನ್ನು ಹೇಳಬೇಕು. ಗೊತ್ತಾಯ್ತಾ? ಓಕೆ, ಈಗ ಇವ್ರಿಗೆ ಯಾವ್ದು ಕೊಡೋಣ?
1: ನಿಮ್ಮ ಪದ ಯಾವುದು ಅಂದ್ರೆ ನಂಬರ್ 7 ಹೆಲೋ ಅಂತ ಹೇಳಬೇಕು.
2: ನಂಬರ್ 7 ನಂಬರಿಗೆ ಹೆಲೋ ಅಂತ ಹೇಳ್ಬೇಕು. ಆಯ್ತಾ? ಓಕೆ, ನಂಬರ್ ಶುರು ಮಾಡ್ರಿ. 1-10.
3: ಒಂದು.
2: ಹ್ಮ್.
3: 2.
2: ಹ್ಮ್.
3: 3.
2: ಹ್ಮ್.
3: 4.
2: ಹ್ಮ್.
3: 5.
2: ಹ್ಮ್.
3: 6.
2: ಹ್ಮ್.
3: 7.
2: ಹೋಯ್ತು
1: ಹೋಯ್ತು.
2: 7 ಹೆಲೋ ಹೇಳ್ಬೇಕಲ್ವ ನೀವು? ಕರೆ ಮಾಡಿದ್ದೆ, ಧನ್ಯವಾದ ಚಿನ್ನಣ್ಣ, ನಮಸ್ಕಾರ. ಈಗ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಭಾವಿಸೋಣ. ಮುಂದಿನ ಕರೆ. ಹಲೋ
1: ಹಲೋ
2: ನಮಸ್ಕಾರ.
4: ನಾನು ಸರ್ ಚೆನ್ನಮ್ಮ ಮಾತಾಡ್ತಾ ಇರೋದು.
2: ಯಾರು? ಚಿನ್ನಮ್ಮ.
4: ಚೆನ್ನಮ್ಮ.
2: ಚೆನ್ನಮ್ಮ. ಓಕೆ, ಚೆನ್ನಮ್ಮ ಅವ್ರೆ.
4: ಓಕೆ
2: ಚೆನ್ನಮ್ಮ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
4: ಕೇಳ್ತಾನೆ ಸರ್.
2: ಓಕೆ, ಈಗ ಹೇಳಿ. 1-10.
4: 1, 2, 3, 4, 5, 6, 7, 8, 9, 10.
2: ಓಕೆ ಆಯ್ತು, ಈಗ 10 ನಂಬರ್ ಹೇಳಿದ್ರಿ. ಈಗ 7 ಒಂದು ನಾವೇನು ನಮ್ಮ ಒಂದು ಪದವನ್ನು ಕೊಟ್ಟಿದ್ದೀವಿ. ಓಕೆ, ಗೊತ್ತಾಗಿದೆ ಅಲ್ವಾ?
4: ಹೇಳಿ ಸರ್.
2: ಓಕೆ, ಈಗ ಇನ್ನೊಂದು ನಂಬರ್ಗೆ ನಾವೊಂದು ಪದ ಕೊಡ್ತೀವಿ ಅಲ್ವಾ? ಯಾವ ನಂಬರ್ ತಗೋತೀರಿ ಚಿನ್ಮಯಿ?
1: ಈಗ 1 ನಂಬರ್ಗೆ ಹಾಯ್ ಹೇಳಬೇಕು.
2: ಹೇಳಿ
1: ಹೇಳಿ.
2: ಹ್ಮ್.
4: 2, 3, 4, 5, 6, 7, 8, 9, 10.
2: ಇಲ್ಲ, 7 ಏನೋ ನಂಬ ನಾವು ಕೊಟ್ಟಿದ್ವಲ್ಲ, ಏನ್ ಹೇಳಿ?
4: ಹಲೋ ಅಂತ.
2: ಅದನ್ನ ಹೇಳಬೇಕು. ಓಕೆ,
4: ಒಂದೇ ನಂಬರ್ ಹೇಳಿದ್ರಲ್ಲ,
2: ಎಲ್ಲದಕ್ಕೂ ಕೂಡ ಅದೇನೆ.
1: ನಾವು ಯಾವ್ಯಾವ್ದು ಕೊಡ್ತಾ ಹೋಗ್ತೀವೋ ಹಿಂದಿನ ಕಾಲರ್ದನ್ನ ಸೇರಿಸ್ಕೊಂಡು ನೀವು ಹೇಳ್ಬೇಕು. ಅದಕ್ಕೆ ನಾವು ಪ್ರಾರಂಭದಿಂದ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದು.
2: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಓಕೆ ಚಿನ್ಮಯಿ, ಇನ್ನೊಂದ್ಸಲ ಹೇಳ್ಬೋಣ. 1-10 ಸಂಖ್ಯೆಗಳನ್ನ ಏನು ಹೇಳ್ತೀವಿ, 1, 2, 3, 4, 5, 6, 7, 8, 9, 10 ಅಂತ ಹೇಳಿ, ಆಮೇಲೆ 1 ನಾವೇನೋ ಒಂದು ನಂಬರ್ ಕೊಟ್ಟಿದ್ವಿ. ನಂಬರ್ ಮೀನ್ಸ್ ಅಂದ್ರೆ ನಾವು ಏನೋ ಒಂದು ಪದವನ್ನ ಕೊಟ್ಟಿದ್ವಿ. 7 ಏನೋ ಒಂದು ಪದವನ್ನ ಕೊಟ್ಟಿದ್ವಿ ಅಲ್ವಾ? ಆ ಪದಗಳನ್ನ ಸೇರಿಸಿ ಹೇಳಬೇಕು. ಈಗ ಹಿಂದಿನ ಕಾಲರ್ಗೆ ಹೇಳಿದ್ವಿ ಅದು ನಮಗೆ ಅನ್ವಯ ಆಗಲ್ಲ ಅಂತಲ್ಲ, ಅದು ಕೂಡ ಎಲ್ಲರಿಗೂ ಅನ್ವಯ ಆಗುತ್ತೆ.
1: ಅದಕ್ಕಾಗಿ ನಾವು ಪ್ರಾರಂಭದಿಂದ ಕೇಳಿ ಅಂತ ಹೇಳ್ತಾ ಇರೋದು. ಹಿಂದಿನ ಕಾಲರ್ ಏನ್ ಪದ ಕೊಟ್ಟಿರ್ತೀವಿ ಅಂತ ಕೇಳಿಸ್ಕೊಂಡು ನೀವು ನೆಕ್ಸ್ಟ್ ಕಾಲರ್ ಮಾತಾಡ್ಬೇಕಾಗಿದೆ.
2: ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗಬಹುದು ಅಂತ ಕಾಣಿಸುತ್ತೆ, ಯಾಕೆಂದ್ರೆ ಅದು ಸ್ವಲ್ಪ ಹಾಗೆ ಇದೆ. ಅರ್ಥ ಮಾಡ್ಕೊಬಿಟ್ರೆ ಕ್ಲೀನ್ ಆಗಿ ಆರಾಮಾಗಿ ಹೇಳ್ಬೋದು ಭಾವಿಸ್ತಾ ಮುಂದಿನ ಕರೆ ಹೋಗೋಣ. ಹಲೋ ಹಲೋ ನಮಸ್ಕಾರ.
0: ಹಲೋ ನಮಸ್ಕಾರ ಸರ್.
2: ಯಾರು ಎಲ್ಲಿಂದ?
0: ನಾನು ವಿಜಯಲಕ್ಷ್ಮಿ, ರಾಮಕೃಷ್ಣ ನಗರದಿಂದ.
2: ರೇಡಿಯೋ ಸೆಟ್ನ ದೂರ ಇಟ್ರಾ?
0: ಕಡಿಮೆ ಮಾಡಿದೆ.
2: ಓಕೆ, ವಿಜಯಲಕ್ಷ್ಮಿ ಅವ್ರು ಕೇಳ್ತಾ ಇದ್ರು ತಾನೆ ಕಾರ್ಯಕ್ರಮ ಆರಂಭದಿಂದ?
0: ಕೇಳ್ತಾ ಇದ್ದೀನಿ.
2: ಕೇಳ್ತಾ ಇದ್ದೀರಾ? ಓಕೆ, ಒಂದರಿಂದ ಹತ್ತು ಹೇಳಿ.
0: 1, 2, 3, 4, 5, 6, 7, 8, 9, 10.
2: ಓಕೆ, ಈಗ ನಾವು ನಾನು ಹೇಳಲ್ಲ, ಎರಡು ಸಂಖ್ಯೆಗಳಿಗೆ ನಾವು ಈಗಾಗಲೇ ಒಂದು ಪದಗಳನ್ನು ಕೊಟ್ಟಿದ್ದೀವಿ. ನಿಮಗೆ ಕೊಡ್ತಾ ಇರುವಂತಹ ಪದ ಒಂಬತ್ತನೇದು, ಒಂಬತ್ತನೇದಕ್ಕೆ ಆಕಾಶವಾಣಿ ಅಂತ ಹೇಳಿ ಈಗ ಆರಂಭ ಮಾಡಿ.
0: ಓಕೆ, ಹಾಯ್, 2, 3, 4, 5, 6, ಹಲೋ, 8, 10.
2: ಹಾ ಕರೆಕ್ಟ್, ಇನ್ನೊಮ್ಮೆ ಹೇಳಿ.
0: ಹಾಯ್, 2, 3, 4, 5, 6, ಹಲೋ, 8, 10.
2: ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದೀರಿ ಹಂಗಾರೆ.
0: ನೀವು
2: ಆಡಿರೋ ಆಟ ಹಳೇದು, ಈಗ ನಾವ್ ಆಡ್ತಿದೀವಿ ಹೊಸ ಆಟವಾ?
0: ಓಕೆ,
2: ಕರೆ ಮಾಡಿದ್ವಿ, ಧನ್ಯವಾದಗಳು ವಿಜಯಲಕ್ಷ್ಮಿ, ನಮಸ್ಕಾರ.
0: ಧನ್ಯವಾದಗಳು ನಿಮ್ಗೂ ಮತ್ತೆ ಚಿನ್ಮಯಿಗೂ.
1: ಧನ್ಯವಾದ.
2: ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ.
5: ನಮಸ್ತೆ.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
5: ನಾನು ಉಮಾ.
1: ಉಮಾ ಅವ್ರೆ, ನಿಮ್ಗೆ ಆಟ ಏನು ಅಂತ ಗೊತ್ತಾಗಿರುತ್ತೆ ಇಷ್ಟೊತ್ತಿಗಾಗ್ಲೇ.
5: ಗೊತ್ತಾಯ್ತು ಮೇಡಮ್.
1: ಈಗ 1-10 ನೀವ್ ಹೇಳ್ತೀರಾ?
5: ಪ್ರಯತ್ನ ಮಾಡ್ತೀನಿ.
2: ಅಲ್ಲ, 1-10 ಮೊದ್ಲು ಹೇಳ್ಬಿಡಿ, ನಿಮ್ಗೆ ಕೊಡ್ತೀನಿ. 1-10 ಹೇಳಿ ಮೊದ್ಲು.
5: 1, 2, 3, 4, 5, 6, 7, 8, 9, 10.
2: ಸಂಖ್ಯೆ ಕೊಡ್ತೀರಿ ಚಿನ್ಮಯ್?
1: ನಿಮ್ಮದು ನಂಬರ್ 5ಕ್ಕೆ 100.6 ಹೇಳಬೇಕು.
2: ಈಗ ಬಹಳ ಫಾಸ್ಟ್ ಆಗಿ ಹೇಳಬೇಕು, ನಿಧಾನಕ್ಕೆ ಹೇಳಿದ್ರೆ ಎಲ್ಲರೂ ಉತ್ತರ ಕೊಟ್ಬಿಡ್ತೀರಿ. ಆಯ್ತಾ ಕುಮಾರ್ ರಾಮದಾಸ್ ಅವರೇ?
5: 2, 3, 4, 5, 6, 8, 10.
1: ಪ್ರಯತ್ನ ಪಟ್ರಿ, ಅದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ
5: ಎಡವಿದ್ದೀರಾ.
2: ಒಂದೇ ಪದ ತಾನೆ? ಓಕೆ, ಉಮಾ ರಾಮದಾಸ್ ಅವರೇ ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ
6: ಹಲೋ
2: ನಮಸ್ಕಾರ.
6: ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
6: ರಾಮಚಂದ್ರ ಸರ್.
2: ರಾಮಚಂದ್ರ, ಕಾರ್ಯಕ್ರಮ ಕೇಳ್ತಾ ಇದೀರಾ?
6: ಕೇಳ್ತಾರೆ ಸರ್.
2: ಓಕೆ, 1-10 ಹೇಳಿ.
6: 1, 2, 3, 4, 5, 6, 7.
2: ನಿಮಗೆ ಸಿಗ್ತಾ ಇರುವಂತಹ ಪದ, ಪದ ಮೀನ್ಸ್ ಅಂದ್ರೆ ಆ ಒಂದು ಸಂಖ್ಯೆಗೆ ಇರುವಂತಹ ಪದ 8. 8ಕ್ಕೆ ಶೋ, ಶೋ. ಆಯ್ತಾ, ಈಗ 1-10 ಹೇಳಿ.
6: 1, 2, 3, 4, 5, 6, 7.
2: ರಾಮಚಂದ್ರ, ತಪ್ಪಾಗಿದೆ. ಓಕೆ, ನೀವು ಕಾರ್ಯಕ್ರಮ ಆರಂಭದಿಂದ ಕೇಳ್ತಾ ಇಲ್ಲ ಅಂತ ಕಾಣುತ್ತೆ. ಮತ್ತೆ ಇಷ್ಟು ಜನ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು, ನಿಮ್ಗೇನ್ ಸ್ಪೆಷಲ್? ನಾವು 1ಕ್ಕೆ 1 ಪದ ಕೊಟ್ಟಿದ್ವಿ, 5ಕ್ಕೆ 1 ಪದ ಕೊಟ್ಟಿದ್ವಿ, 7ಕ್ಕೆ 1 ಪದ ಕೊಟ್ಟಿದ್ವಿ. ನಿಮಗೆ ಕೊಟ್ಟಿದ ಪದಗಳನ್ನ ಮಾತ್ರ ಬಳಸಿದ್ರೆ ನೀವು ಎಲ್ಲಾ ಪದಗಳನ್ನ ಬಳಸ್ಕೋಬೇಕು. ಆಯ್ತಾ? ಓಕೆ, ಕರೆ ಮಾಡಿ ಧನ್ಯವಾದಗಳು ರಾಮಚಂದ್ರ, ನಮಸ್ಕಾರ. ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ ಹಲೋ
1: ನಮಸ್ತೆ.
7: ಹಲೋ
2: ನಮಸ್ಕಾರ.
7: ಹಲೋ ನಮಸ್ತೆ ಮೇಡಮ್, ನಾನು ರೇಖಾ ಅಂತ ಹೇಳಿ ಶಾರದಾ ದೇವಿ ನಗರದಿಂದ ಮಾತಾಡ್ತಾ ಇದ್ದೀನಿ.
2: ರೇಖಾ ಅವರೇ, ಕಾರ್ಯಕ್ರಮ ಕೇಳ್ತಾ ಇದೀರಾ?
7: ಹಾ ಕೇಳ್ತೇನೆ.
2: ಓಕೆ, ಈಗ ಹೇಳಿ.
1: 1-10.
7: 1, 2, 3, 4, 5.
1: ನಿಮ್ಮ ಕರೆಯಲ್ಲಿ
2: ರೇಖಾ ಅವರೇ, ಯಾಕೆ ನಿಮ್ಮ ದೂರವಾಣಿ ಸಂಖ್ಯೆಯಲ್ಲಿ ಸಮಸ್ಯೆ ಇರುತ್ತಲ್ಲ ಯಾವಾಗ್ಲೂ ಕೇಳ್ತಾ ಇಲ್ಲ, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ಹೇಳ್ತೀರಾ? ಈಗ ನಾವ್ ಯಾವ್ಯಾವ ಪದಗಳಿಗೆ, ಯಾವ್ಯಾವ ಸಂಖ್ಯೆಗಳಿಗೆ ಪದಗಳನ್ನ ಕೊಟ್ಟಿದ್ವಿ ಹೇಳಿ.
7: ಫಸ್ಟ್ ಮೊದಲನೇದಕ್ಕೆ ಹಾಯ್ ಅಂತ ಕೊಟ್ಟಿದ್ದೀರಾ ಸರ್?
2: ಹೇಳ್ಕೊಂಡು ಹೋಗಿ, ಸಂಖ್ಯೆ ಹೇಳ್ಬಿಡಿ. ಏನೇನು ಕೇಳ್ತಾ ಇಲ್ಲ, ಮೊದ್ಲಿಂದ ಹೇಳಿ.
7: 1
2: ಅಂತ ಹೇಳ್ಬೇಡಿ,
1: 1 ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಾಯ್ 2, ಹಾಗೆ
7: ಹಾಯ್ 2, 3, 4, 3.6, 6, ಹಲೋ ಶೋ ಆಕಾಶವಾಣಿ 9, 10.
8: ಇಲ್ಲ
2: ಇಲ್ಲ ಇಲ್ಲ, ನೀವು ಕನ್ಫ್ಯೂಸ್ ಆದ್ರಿ ಅಂತ ಕಾಣತ್ತೆ. ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಕೊಟ್ಟಿರುವ ಸಂಖ್ಯೆಗೆ ಕೊಟ್ಟ ಪದಗಳನ್ನ ಮಾತ್ರ ಬಳಸಬೇಕೆ ಹೊರತು ಆ ಸಂಖ್ಯೆಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ?
8: ಇಲ್ಲ ಸರ್, ಮಾಡಿಲ್ಲ ಸರ್, ಮಾಡಿಲ್ಲ.
2: ಆಯ್ತು, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ.
9: ನಮಸ್ಕಾರ ಮೇಡಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ನಮಸ್ಕಾರ.
9: ಯೋಗಾನಂದ, ರಂಪುರೆ, ನಜರ್ಬಾದ್, ಮೈಸೂರು.
2: ಯೋಗಾನಂದ ಅವರೇ, ರೇಡಿಯೋ ಸೆಟ್ನ ದೂರ ಇಡ್ರಿ.
9: ಬಂದ್ಬಿಟ್ಟಿದ್ದೀನಿ ಸರ್ ಈಚೆ.
2: ಓಕೆ, ಕೇಳ್ತಾ ಇದೀಯಾ ಕಾರ್ಯಕ್ರಮ? ಓಕೆ, ಈಗ ನಿಮ್ಮ ಸಂಖ್ಯೆ ನಾನು ಹೇಳಲಿಕ್ಕಿಂತ ಮುಂಚೆ ಒಂದರಿಂದ ಹತ್ತು ಹೇಳಿ.
9: ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು.
2: ಓಕೆ, ಈಗ ಆ ಸಂಖ್ಯೆಗಳಿಗೆ ಒಂದೊಂದು ಪದಗಳನ್ನ ಕೊಟ್ಟಿದ್ದೀವಿ, ಹೇಳಿ ಯಾವ್ಯಾವ್ದು?
9: ಪದಗಳು ಹಾಯ್, ಎರಡು, ಮೂರು.
2: ಫಾಸ್ಟ್ ಆಗಿ ಹೇಳಬೇಕು.
9: ನೂರು ಪಾಯಿಂಟ್ ಆರು, ಆರು, ಹಲೋ, ಶೋ, ಆಕಾಶವಾಣಿ, ಹತ್ತು.
2: ಓಕೆ, ನಿಮ್ಗೆ ನಿಮಗೆ ಒಂದು ಪದ ಕೊಡ್ತಾ ಇದ್ದೀನಿ ಈಗ,
9: ಹೇಳಿ ಸರ್.
2: ಮೂರನೇ ಸಂಖ್ಯೆಗೆ ಮೈಸೂರು. ಆಯ್ತಾ?
9: ಮೈಸೂರು
2: ಮೂರನೇ ಸಂಖ್ಯೆಗೆ. ಈಗ ಫಾಸ್ಟ್ ಆಗಿ ಹೇಳಬೇಕು.
9: ಆಯ್ತು,
2: ಹೇಳಿ.
9: ಹಾಯ್, ಎರಡು, ಮೈಸೂರು, ನಾಲ್ಕು, ನೂರು ಪಾಯಿಂಟ್ ಆರು, ಆರು, ಹಲೋ, ಶೋ, ಆಕಾಶವಾಣಿ, ಹತ್ತು.
2: ನೀವೇ ಎಕ್ಸೈಟ್ ಆಗ್ಬಿಟ್ರಿ. ವಿಜಯಿ ಭವ. ಇನ್ನು ಫಾಸ್ಟ್ ಆಗಿ ಹೇಳ್ಬೇಕಿತ್ತು ನೀವು. ಗೊತ್ತಾಯ್ತಾ?
9: ಇನ್ನು ಫಾಸ್ಟ್ ಆಗಿ ಹೇಳ್ಬೋಣ ಸರ್.
2: ಇನ್ನು ಫಾಸ್ಟ್ ಆಗಿ ಹೇಳ್ಬೇಕಿತ್ತು.
9: ಅವಾಗ ಇಂಗ್ಲಿಷ್ ಆಗ್ಬಿಡ್ತೇವೆ ಸರ್, ಕನ್ನಡ ಹೋಗ್ಬಿಟ್ಟು.
2: ಅಲ್ಲ, ಏನೋ ಒಂದ್ ಆಗ್ಲಿ, ನೀವ್ ಹೇಳ್ತೀರ ನೋಡಂಗ್ ಕೇಳ್ಬೇಕಲ್ಲ ನಾವು.
9: ಸದ್ಯಕ್ಕೆ ವಿಜಯ ಆಗಿದ್ನಲ್ಲ, ಅದೇ ಹೇಳಿ ಸರ್.
2: ಅದೇ
9: ಇಲ್ವಾ?
2: ಯೋಗಾನಂದ ರಾಮ್ಪುರೆ ವಿಜಯಿ ಭವ ಅಂತ.
9: ಆಯ್ತು ಸರ್.
2: ಓಕೆ ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ ಯೋಗಾನಂದ. ಓಕೆ, ಬಹಳಷ್ಟು ಜನಕ್ಕೆ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತಾ ಮುಂದಿನ ಕರೆ ಹೋಗೋಣ. ಹಲೋ,
1: ನಮಸ್ತೆ.
2: ನಮಸ್ಕಾರ.
10: ನಮಸ್ಕಾರ ಸರ್.
2: ಯಾರು, ಎಲ್ಲಿಂದ?
10: ನಾನು ಧನಲಕ್ಷ್ಮಿ, ಮೈಸೂರಿನಿಂದ.
2: ಧನಲಕ್ಷ್ಮಿ ಅವರು. ಓಕೆ, ಹೇಳಿ. ಒಂದರಿಂದ ಹತ್ತು.
10: ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು.
2: ಈಗ ಯಾವ್ಯಾವ ಸಂಖ್ಯೆಗೆ ಪದಗಳನ್ನ ಕೊಟ್ಟಿದೀವಿ ಹೇಳಿ ನೋಡೋಣ.
10: ಮೊನ್ನೆ ಬದಿಗೆ ಹಾಯ್, ಮೂರಕ್ಕೆ ಮೈಸೂರು, ಐದಕ್ಕೆ
2: ನಂಬರ್ ಹೇಳಲೇಬೇಡಿ ಯಾರು.
10: ಹಾಯ್, ಮೈಸೂರು, ನೂರು ಪಾಯಿಂಟ್ ಆರು, ಹಲೋ,
2: ಹೋಯ್ತಲ್ಲ ಅಲ್ಲ, ಹೋಯ್ತಲ್ಲ. ಈಗ ಮೊದಲನೇ ಒಂದರಿಂದ ಒಂದು, ಎರಡು, ಮೂರು, ಅದು ಹೇಳ್ಬೇಕಲ್ಲ. ಆ ಥರನೇ
10: ಒಂದು ಹಾಯ್.
1: ಹಾಗಲ್ಲ, ಇವಾಗ ನೀವು ಹಾಯ್ ಆದ್ಮೇಲೆ ಎರಡು ಹೇಳಬೇಕು. ನೀವು ಬರೀ ನಾವು ಕೊಟ್ಟಿರೋ ಪದಗಳನ್ನ ಮಾತ್ರ ಹೇಳಿದ್ರಿ.
10: ಅಲ್ಲ, ನೀವು ಈಗ ಪದಗಳು ಹೇಳಿ ಅಂದ್ರಿ, ಅದಕ್ಕೆ ಅಷ್ಟು ಹೇಳಿದ್ ನಾನೀಗ.
2: ಆಯ್ತೀಗ ಮೊದಲಿಂದ ಹೇಳಿ. ಆಯ್ತು,
10: ಒಂದು ಹಾಯ್, ಎರಡು, ಮೂರು,
2: ಎರಡು ಹೇಳ್ಬೇಡಿ, ಒಂದು ಎರಡು ಸಂಖ್ಯೆ ಹೇಳ್ಬಿಡಿ. ಧನಲಕ್ಷ್ಮಿ, ಕಾರ್ಯಕ್ರಮ ಕೇಳ್ತಾ ಇದೀರಾ ಇಲ್ವಾ? ಒಂದು ಅಂತ ಹೇಳ್ಬೇಡಿ, ಹಾಯ್ ಇದೆ ಅಲ್ವಾ? ಹೇಳಿ.
10: ಹಾಯ್, ಎರಡು, ಮೈಸೂರು, ನಾಲ್ಕು, ನೂರು ಪಾಯಿಂಟ್ ಆರು, ಆರು, ಹಲೋ, ಶೋ, ಆಕಾಶವಾಣಿ, ಹತ್ತು.
2: ಓಕೆ, ನಿಮ್ಗೆ ಕೊಡ್ತಿರೋ ಪದವ ಹತ್ತನೇ ಸಂಖ್ಯೆಗೆ ಗೇಮ್ ಅಂತ ಹೇಳಿ. ಈಗ ಹೇಳಿ
10: ಗೇಮ್. ಹಾಯ್, ಎರಡು, ಮೈಸೂರು, ನಾಲ್ಕು, ನೂರು ಪಾಯಿಂಟ್ ಆರು, ಆರು, ಹಲೋ, ಶೋ, ಆಕಾಶವಾಣಿ, ಒಂಬತ್ತು.
2: ಹೋಯ್ತಲ್ವಾ?
1: ತಪ್ಪಾಯ್ತು.
2: ಆಕಾಶವಾಣಿ ಮತ್ತೆ ಪ್ರಯತ್ನ ಪಟ್ಟಿದ್ರಿ ಧನಲಕ್ಷ್ಮಿ. ನಮಸ್ಕಾರ, ಕರೆ ಮಾಡಿದ್ಕೆ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆಗೆ ಹೋಗೋಣ. ಚಿನ್ಮಯಿ,
1: ಕರೆಗೆ ಹೋಗೋ ಮುಂಚೆ ಸಮಯದತ್ತ ನೋಡೋದಾದ್ರೆ, ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಆಗಿದ್ದಂತಹ ಚಿತ್ರದುರ್ಗದ ಚಂದನ ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ.
2: ಓಕೆ, ಇದು ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಆದಂತಹ ಚಿತ್ರದುರ್ಗದ
1: ಚಂದನ
2: ಅವರು ಚಿತ್ರದುರ್ಗದಲ್ಲೂ ಕೂತ್ಕೊಂಡು ಕಾರ್ಯಕ್ರಮ ಕೇಳ್ತಾ ಭಾಗವಹಿಸ್ತಾ ಹಾಗೆ ವಿನ್ನರ್ ಕೂಡ ಆಗಿದ್ದಾರೆ.
1: ಹೌದು,
2: ಅಂದ್ರೆ ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತ ಆಗಿಲ್ಲ.
1: ನಿಜ
2: ಅಲ್ವಾ?
1: ಹೌದು,
2: ಚೈನಾದವರು ಕೂಡ ಒಬ್ರು ವಿನ್ನರ್, ಅನುಷ ಅವರು ಚೈನಾದಲ್ಲಿ ಗೆದ್ದು ಅವರ ಕುಟುಂಬದವರಿಗೆ ಆಕಾಶವಾಣಿಗೆ ಬರುವಂತ ಅವಕಾಶವನ್ನು ಮಾಡಿಕೊಟ್ರು. ಹಾಗೆ ಬಹಳಷ್ಟು ಜನ ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ ಅಲ್ಲೆಲ್ಲ ವಿನ್ನರ್ ಆಗಿ ಕೂಡ
1: ನಿಜ
2: ಭಾಗವಹಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಈಗ ಕಳೆದ ಬಾರಿ ವಿನ್ನರ್ ಆದಂತಹ ಚಂದನ ಚಿತ್ರದುರ್ಗದಿಂದ ಅವರ ಮಾತುಗಳನ್ನ ಕೇಳ್ಕೊಂಡ್ಬರೋಣ.
11: ನಮಸ್ತೆ, ನಾನು ಜಿ ಎಸ್ ಚಂದನ, ತರಳುಬಾಳು ನಗರ, ಚಿತ್ರದುರ್ಗದಿಂದ. ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಗೇಮ್ ಶೋನಲ್ಲಿ ವಿಜೇತಳಾಗಿದ್ದಕ್ಕೆ ತುಂಬಾನೇ ಖುಷಿಯಾಗ್ತಾ ಇದೆ. ಇದು ಒಂದು ಮೆದುಳಿಗೆ ಕಸರತ್ತು ಕೊಡುವಂತಹ ಕಾರ್ಯಕ್ರಮವಾಗಿದ್ದು ಜ್ಞಾನ ಮತ್ತು ಸಂಸ್ಕೃತಿಯ ಅಕ್ಷಯ ಪಾತ್ರೆಯಾದ ಆಕಾಶವಾಣಿಗೆ ನನ್ನ ಅನಂತ ಧನ್ಯವಾದಗಳು. ದಶಕಗಳಿಂದಲೂ ಕೋಟ್ಯಾಂತರ ಕಿವಿಗಳಿಗೆ ಅರಿವಿನ ಬೆಳಕನ್ನು ಚೆಲ್ಲುತ್ತಿರುವ ಆಕಾಶವಾಣಿಯ ನಿರಂತರ ಸೇವೆ ಅನುಪಮವಾದದ್ದು. ಸುಸಂಸ್ಕೃತ ನುಡಿಗಳು, ಮಧುರ ಸಂಗೀತ ಮತ್ತು ಮೌಲ್ಯಾಧಾರಿತ ಕಾರ್ಯಕ್ರಮಗಳ ಮೂಲಕ ಜ್ಞಾನ ದಾಹವನ್ನು ತಣಿಸಿದ ಕೀರ್ತಿ ಆಕಾಶವಾಣಿಗೆ ಸಲ್ಲುತ್ತದೆ. ಈ ಮಾಧ್ಯಮವು ಕೇವಲ ಮಾಹಿತಿಯ ಆಗರವಲ್ಲ, ಬದಲಾಗಿ ನಮ್ಮ ನಾಡಿನ ಅಸ್ಮಿತೆಯನ್ನು ಪ್ರಸರಿಸುವ ಜೀವಂತ ಪ್ರತೀಕವಾಗಿದೆ. ಈ ನನ್ನ ಯಶಸ್ಸಿನ ಪಯಣದಲ್ಲಿ ನಿರಂತರ ಸ್ಫೂರ್ತಿಯಾಗಿ ನಿಂತ ಆಕಾಶವಾಣಿಯ ಇಡೀ ತಂಡದ ಶ್ರಮವನ್ನು ನಾನು ಈ ಸಂದರ್ಭದಲ್ಲಿ ನಮಿಸುತ್ತೇನೆ. ಹಾಗೆ ಎಲ್ಲಾ ಮೈಸೂರಿನ ಆಕಾಶವಾಣಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೈಸೂರು ಆಕಾಶವಾಣಿಗೆ ಧನ್ಯವಾದಗಳು.
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಗೇಮ್ ಶೋ ಕಾರ್ಯಕ್ರಮವನ್ನ. ಮತ್ತೊಮ್ಮೆ ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತವನ್ನ ಕೋರ್ತಾ ಈಗಾಗಲೇ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದೆ. ಮುಂದಿನ ಕಾಲರು ಯಾವ್ಯಾವ ಸಂಖ್ಯೆಗೆ ಏನೇನು ಹೇಳ್ತಾರೆ ಅಂತ ನೋಡೋಣ. ಮುಂದಿನ ಕರೆ
2: ಹೋಗ್ಲಿಕ್ಕಿಂತ ಮುಂಚೆ ನೀವು ಕೂಡ ಇದೇ ರೀತಿಯಾದಂತಹ ಗೇಮ್ ಶೋದಲ್ಲಿ ವಿಜೇತರಾಗಿ ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶವನ್ನು ಪಡ್ಕೋಬಹುದು. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಕೇಳುವಂತಹ ಮುಖ್ಯ ಪ್ರಶ್ನೆಗೆ, ಮೇನ್ ಕ್ವಶನಿಗೆ ಉತ್ತರ ಕೊಟ್ಟರೆ, ಯಾರು ಮೊದಲು ವಾಟ್ಸಪ್ನಲ್ಲಿ ಉತ್ತರ ಕೊಡ್ತಾರೆ ಅವ್ರಿಗೆ ಅವಕಾಶ ಖಂಡಿತ ಸಿಗುತ್ತೆ. ಆದರೆ ಇವತ್ತು ಆ ಅವಕಾಶ ಇಲ್ಲ, ಯಾಕೆಂದರೆ ವಾಟ್ಸಪ್ ಸಂಖ್ಯೆಗೆ ನಾವು ಯಾವುದೇ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ.
12: ಹಲೋ,
2: ನಮಸ್ಕಾರ.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
12: ರಾಮಕೃಷ್ಣನಗರದಿಂದ ನಿರ್ಮಲಾ ಮಾದೇವ್.
2: ನಿರ್ಮಲಾ ಅವರೇ, ರೇಡಿಯೋ ಸೆಟ್ ನ ದೂರ ಇಡಿ, ಇಲ್ಲ ಹಿಂದೆ ಏನೋ ಧ್ವನಿ ಕೇಳ್ತಾ ಇದೆ, ಹೊರಗ್ ಬನ್ನಿ.
12: ಸೌಂಡ್ ಕಡಿಮೆ ಮಾಡಿದೆ ಸರ್.
2: ಮಾಡಿದ್ರಾ? ಓಕೆ, ನಿರ್ಮಲಾ ಅವರೇ, ಕಾನ್ಸೆಪ್ಟ್ ಗೊತ್ತಾಗಿದೆ ತಮಗೆ ಅಂತ ಭಾವಿಸ್ತೀನಿ. ಒಂದರಿಂದ ಹತ್ತು ಹೇಳಿ ನೋಡೋಣ.
12: 1, 2, 3, 4, 5, 6, 7, 8, 9, 10.
1: ಇದೀಗ ನಿಮಗೆ ಎರಡನೇ ಸಂಖ್ಯೆಗೆ ಎಫ್ ಎಂ ಅನ್ನೋ ಪದಾನ ಹೇಳಬೇಕು. ಎಲ್ಲಾನು ಸೇರಿಸಿ ಹೇಳಿ. ಎಫ್ ಎಂ. ಎಫ್ ಎಂ.
12: ಎಫ್ ಎಂ.
1: ಈಗ ಎಲ್ಲ ಪದಗಳನ್ನು ಸೇರಿಸಿ ಹೇಳಿ.
12: ಹಾಯ್, ಎಫ್ ಎಂ ಮೈಸೂರು 4.6, 6. ಹಲೋ ಶೋ ಆಕಾಶವಾಣಿ ಗೇಮ್.
2: ಬರ್ಕೊಂಡಿದ್ರಾ?
12: ಬರ್ಕೊಂಡೆ ಹೇಳ್ತೀರ ಸರ್, ಇಲ್ಲ ಜ್ಞಾಪ ಇಟ್ಕೊಳಕಾಗಲ್ಲ.
2: ಅಲ್ಲ, ನೀವು ಅಷ್ಟು ಬರ್ಕೊಂಡು ಹೇಳಿದ್ಮೇಲೆ ಸರಿಯಾಗಿದ್ದೇ ಇರ್ತದಲ್ವಾ?
12: ಎಲ್ಲರೂ ಸುಮಾರು ಜನಕ್ಕೆ ಆಗ್ಬೇಕಲ್ಲ, ಈಗ ಜಾಸ್ತಿ ಆಗ್ಬೇಕಲ್ಲ. 1, 2 ಹೇಳ್ಬೋದಾಗಿತ್ತು.
2: ಇನ್ನೊಂದ್ಸಲ ಹೇಳಿ ನೋಡೋಣ.
12: ಹಲೋ, ಹಾಯ್, ಎಫ್ ಎಂ ಮೈಸೂರು 4.6. ಹಲೋ ಶೋ ಆಕಾಶವಾಣಿ ಗೇಮ್.
1: ನೀವು 100.6 ಆದ್ಮೇಲೆ 6 ಹೇಳಲಿಲ್ಲ. 100.6 ಆದ್ಮೇಲೆ ನಾವು 6 ಇಟ್ಟಿರೋದೇ ಅದೇ ಕಾರಣಕ್ಕೆ ಸ್ವಲ್ಪ
2: ಅವರೇ. ಏನ್ ಬುದ್ಧಿವಂತಿಕೆ ನೋಡಿ ನಿಮ್ದು, ಅಲ್ಲೇ 100.6 ಬಂದ್ಬಿಡ್ತಲ್ಲ, ನಾನೇ ಕೇಳಲ್ಲ 6 ಅಂತ. ಓ, ಸರಿ ಆಯ್ತು. ಅಲ್ಲ, ಪ್ರಯತ್ನ ಪಟ್ಟಿದ್ರಿ, ಮೊದಲನೇ ಬಾರಿ ಸರಿಯಾಗಿ ಹೇಳಿದ್ರಿ, ಎರಡನೇ ಬಾರಿ ಸ್ವಲ್ಪ
12: ಕನ್ಫ್ಯೂಸ್ ಆಗ್ಲಿ ಅಂತ ಕೇಳದ್ ನಮ್ನ.
2: ಇಲ್ಲ, ನಿಮಗ್ ಕನ್ಫ್ಯೂಸ್ ಮಾಡಿ ನಾವೆಲ್ಲಿ ಹೋಗೋದ ಹೇಳಿ.
12: ಹೇಳೋದು ತಪ್ಪ ಹುಡುಕ್ಬೇಕಲ್ಲ, ಕರೆಕ್ಟ್ ಆಗಿ ಹೇಳಿದವ್ರ.
2: ಅಲ್ಲ, ಈಗ ನಾವೇನ್ ನಿಮ್ಗೆ ಬಹುಮಾನ ಕೊಡ್ತಾ ಇರಲ್ವಲ್ಲ?
12: ಕೊಡದೆ ಹೋದ್ರು ಅದು ತಪ್ಪಾಯ್ತಾ ಅಂತ ಹೇಳಿದ್ರಲ್ಲಪ್ಪ. ಈಗ
2: ಅಂದ್ರೆ ಈಗ ತಪ್ಪಾದ್ರೆ ನಮಗ್ ಖುಷಿ ಅಂತನಾ?
12: ಅಲ್ಲ, ಕಂಡಿಡದ ಖುಷಿ ಅಂತ.
2: ಕಂಡಿಡದ ಖುಷಿ ಅಂತ? ಓ, ನಾವ್ ಕಂಡಿಡಿಯ ಕುಂತಿದೀವಿ.
12: 100.6 ಒಂದೇ, ಆಮೇಲೆ 6 ಹೇಳಲಿಲ್ಲ
1: ಅಂದ್ರಲ್ಲ.
2: ಈಗ ನಾವು ಕಂಡಿಡಲಿಲ್ಲ ಅಂತ ಅನ್ಕೊಳ್ಳಿ ನಿರ್ಮಲಾ ಅವ್ರೆ, ನಾವು ಕಂಡಿಡಲಿಲ್ಲ. ಮುಂದಿನ ಕರೆ ಅವರೋ ಇಲ್ಲ ಇನ್ಯಾವ್ದವರೋ ನೀವು ಕಂಡಿಡಲಿಲ್ಲ ಅನ್ಬಿಟ್ಟು ನಮಗೂ ಆಪಾದನೆ ಓದಿಸ್ತಾರೆ, ಏನ್ ಮಾಡೋದು? ನಿರ್ಮಲಾ ಅವ್ರಿಗೆ ಲೀನಿಯನ್ಸ್ ಕೊಟ್ಬಿಟ್ರಿ ಅಂತ ಹೇಳ್ತಾರೆ, ಏನ್ ಮಾಡೋದು ಅಲ್ವಾ? ಬೇಡ ಬೇಡ
1: ಬೇಡ,
2: ಪ್ರಯತ್ನ ಪಟ್ಟಿದ್ರಿ ನಿರ್ಮಲ, ನಮಸ್ಕಾರ, ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ. ಹಲೋ, ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ಗಾಯತ್ರಿ ಅವರೇ, ನಿಮ್ಮ ರೇಡಿಯೋ ಸೆಟ್ ಸ್ವಲ್ಪ ಕಡಿಮೆ ಮಾಡಿದೀರಾ ಅಲ್ವಾ? ಮಾಡಿದೀರಾ ಅಲ್ವಾ? ಇವಾಗ 1-10 ಹೇಳ್ತೀರಾ?
13: 1, 2, 3, 4, 5, 6, 7, 8, 9, 10.
1: ನಿಮಗೆ ನಾಲ್ಕು ಸಂಖ್ಯೆಗೆ ನಮಸ್ಕಾರ ಹೇಳಬೇಕು. ಈಗೆಲ್ಲವನ್ನು ಸೇರಿಸಿ ಹೇಳ್ತೀರಾ?
13: ಆಯ್ತು ಮೇಡಮ್. ಹಾಯ್ ಎಸ್ ಎಂ ಮೈಸೂರು, ನಮಸ್ಕಾರ. 100.66 ಹಲೋ ಶೋ ಆಕಾಶವಾಣಿ ಗೇಮ್.
1: ನೀವು ಬರ್ಕೊಂಡಿದ್ರಾ?
13: ಬಂದೈತಲ್ಲ
2: ಹಲೋ
13: ಹಲೋ ಏಳಕ್ ಬಂದಿದೆ
2: ಮತ್ತೆ ಹಾಯ್
13: ಒಂದಕ್ಕೆ.
2: ಓಕೆ ಓಕೆ. 100.6
13: 100.65
2: ಓ ಹಾಯ್ ಹಲೋ ನಮಸ್ಕಾರ ಬಂದೇ ಬಿಡ್ತು ಹಂಗಾರೆ. ಓಕೆ ಪ್ರಯತ್ನ ಪಟ್ಟಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ನಿರ್ಮಲಾ ಅವರೇ ನಮಸ್ಕಾರ. ಕರೆ ಗಾಯತ್ರಿ ಅವರೇ, ಗಾಯತ್ರಿ ಅವರೇ ಕ್ಷಮೆ. ಓಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ ಚಿನ್ಮಯಿ,
1: ನಾವು ಇಲ್ಲ ಇಲ್ಲ ಇಲ್ಲ
2: ಇನ್ನೊಂದಿದ್ಯಾ?
1: ಹಾ, ನಾವು ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡೋಣ, ಆದ್ರೆ ಜನ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಿಖರವಾಗಿ
2: ಬರ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಬರ್ಕೊಂಡ್ಬಿಟ್ಟವ್ರೆ, ಬರ್ಕೊಂಡ್ರೆ ಕರೆಕ್ಟ್ ಆಗಿ ಹೇಳ್ತಾವ್ರೆ. ಇಲ್ಲ ಅಂತಂದಿದ್ರೆ ನಾವು ಸ್ವಲ್ಪ ಅವ್ರಿಗೆ ಗೇಮ್ ಶೋದಲ್ಲಿ ಗೇಮ್ ಆಡಿಸ್ಬೋದಿತ್ತು. ಈಗ ನಮ್ಮ ಕೇಳುಗರು ಬಹಳ ಎಚ್ಚರಿಕೆಯಿಂದ ಇದ್ದಾರೆ ಭಾವಿಸ್ತಾ ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ.
14: ನಮಸ್ತೆ ಸರ್. ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
14: ವೆಂಕಟೇಶ್ ಬಿಆರ್, ಬದನಾಳ ಗ್ರಾಮದಿಂದ.
1: ವೆಂಕಟೇಶ್ ಅವರೇ, ಇವತ್ತಿನ ಕಾರ್ಯಕ್ರಮ ಗೊತ್ತಾಗಿದೆ ಅಲ್ವಾ?
14: ಹಾ ಗೊತ್ತಾಗಿದೆ ಮೇಡಮ್.
1: ಹಾ, ಇವಾಗ 1-10 ಹೇಳ್ಬಿಡ್ತೀರಾ ಒಂದ್ಸತಿ?
14: ಹಾ ಹೇಳ್ತೀನಿ ಮೇಡಮ್,
1: ಹೇಳಿ.
14: 1, 2, 3, 4, 5, 6, 7, 8, 9, 10.
1: ಇವಾಗ ನಾವ್ ಯಾವ ಸಂಖ್ಯೆಗೆ ಬಿಟ್ಟಿದ್ವೋ ಅದೊಂದು ಸಂಖ್ಯೆಗೆ ಕೇಳುಗರು ಅನ್ನೋದನ್ನ ಹೇಳ್ಬೇಕು ನೀವು.
14: ಸರಿ ಮೇಡಮ್,
1: ಹೇಳಿ.
14: ಓಕೆ ಓಕೆ. ಹಲೋ,
1: ತಪ್ಪೋಯ್ತಲ್ಲ
2: ಮೊದ್ಲೇ.
14: ಹಾಯ್ ಹಾಯ್.

0: హాయ్ ఎఫ్ఎం మైసూరు నమస్కార 100.6 కేళుగరే హలో ఆకాశవాణి షో గేమ్
1: తప్పోయ్తు వెంకటేష్ ಪ್ರಯತ್ನ ಪಟ್ಟಿದ್ರಿ, ಸ್ವಲ್ಪ ಆಚೆ ಈಚೆ ಆಯ್ತು, ಆದ್ರೂ ಬಹಳ ನಿಧಾನವಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೆ. ಬರ್ಕೊಂಡಿದ್ರಾ?
0: ಇಲ್ಲ ಸರ್.
2: ಇಲ್ಲ,
1: ನೀವು ಬರ್ಕೊಂಡಿಲ್ಲ, ಮೆಮೊರೈಸ್ ಮಾಡಿದ್ರಿ, ಸ್ವಲ್ಪ ಕನ್ಫ್ಯೂಸ್ ಆದ್ರಿ ಅಂತ ಕಾಣುತ್ತೆ.
0: ಪ್ರಾರಂಭದಿಂದ ಕೇಳಿದ್ಮೇಲೆ ಸರ್ ಅಂದಾದ್ಮೇಲೆ ಹೇಳಿದೆ.
1: ಬಹಳ ಬಹಳ ಬಹಳ ಸಂತೋಷ, ಬರ್ಕೊಂಡಿಲ್ದಿರೋರು ಕರೆ ಮಾಡಿ ಉತ್ತರವನ್ನ ಕೊಟ್ಟಿದ್ದೀರಿ. ಆದ್ರೆ ಒಂದ್ ಸ್ವಲ್ಪ ಆಚೆ ಈಚೆ ಆಯ್ತು, ಕರೆ ಮಾಡಿದ್ವಿ, ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
3: ಹಲೋ, ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ?
3: ನಾನು ಪಾರ್ವತಿ, ಮಂಡ್ಯದಿಂದ ಮಾತಾಡ್ತಿರೋದು.
2: ಪಾರ್ವತಿಯವರೇ ಹೇಳಿ, 1-10.
3: 1, 2, 3, 4, 5, 6, 7, 8, 9, 10.
2: ಈಗ ನಾವ್ ಅಷ್ಟಕ್ಕೂ ಪದಗಳನ್ನು ಕೊಟ್ಟಾಗಿದೆ, ಅದ್ ಪದ ಸಮೇತ ಹೇಳ್ಬಿಡಿ.
3: ಹಾಯ್ ಎಫ್ಎಂ ಗೇಮ್ ನಮಸ್ಕಾರ.
1: ತಪ್ಪೋಯ್ತಲ್ಲ ಪಾರ್ವತಿಯವರೇ.
3: ಹೌದಾ? ಐದರಿಂದ ಶುರು ಮಾಡ್ಲಾ? ಹೋಗ್ಲಿ,
1: ಬೇಡ ಬೇಡ ಬೇಡ, ತಪ್ಪು ಹೋಯ್ತಲ್ಲ, ಒಂದು ಅವಕಾಶ ಸಿಕ್ತಲ್ವಾ. ಬರ್ಕೊಂಡಿದ್ರಾ?
3: ಸ್ವಲ್ಪ ಬರ್ಕೊಂಡೆ, ಆ ಕಡೆ ಕಡೆ ಆಗೋಯ್ತು ಸರ್.
1: ನೋಡಿ, ಈಗ ಮುಂದಿನ ಕರೆ ಅವರು ಕರೆಕ್ಟ್ ಆಗಿ ಹೇಳ್ತಾರ ನೋಡೋಣ. ಆಯ್ತಾ, ಕರೆ ಮಾಡ್ತಿದ್ದ ಧನ್ಯವಾದ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
1: ನಮಸ್ಕಾರ.
4: ನೀವು ಯಾವ?
1: ಹಲೋ,
2: ನಮಸ್ತೆ ಆಕಾಶವಾಣಿ.
4: ನೀವು ಯಾವ?
2: ನಮಸ್ತೆ.
1: ನಮಸ್ಕಾರ.
0: ಹಲೋ,
1: ನಮಸ್ಕಾರ. ಯಾರು, ಎಲ್ಲಿಂದ?
0: ನಾವು ಮೈಸೂರು ವಿದ್ಯಾರ್ಥಿ. ಕೃಷ್ಣ ಅಂತ ಸರ್.
1: ಕೃಷ್ಣ?
0: ಹೌದು ಸರ್.
1: ಕೃಷ್ಣ ಅವರು, ಸ್ವಲ್ಪ ರೇಡಿಯೋ ಸೆಟ್ ನ ದೂರ ಇಡ್ತೀರಾ?
0: ಹಾ, ಇಟ್ಟಿದ್ದೀನಿ ಸರ್.
1: ಓಕೆ. ಕೃಷ್ಣ ಅವರು ಅಂಗಡಿ ಇಟ್ಕೊಂಡಿದ್ರಲ್ಲ, ಅವ್ರು ತಾನೇ?
0: ಇಲ್ಲ ಇಲ್ಲ ಸರ್, ನಾವು ರಿಟೈರ್ಡ್ ಪರ್ಸನ್ ಸರ್.
1: ರಿಟೈರ್ಡ್ ಪರ್ಸನ್, ಓಕೆ. ಕೃಷ್ಣ ಅವರೇ, ಕಾರ್ಯಕ್ರಮ ಕೇಳ್ತಾ ಇದೀರಿ ಅಲ್ವಾ?
0: ಹಾ, ಕೇಳ್ತಾ ಇದ್ದೀನಿ ಸರ್.
1: 1-10 ಹೇಳಿ.
0: ಏನ್ ಸರ್?
1: 1-10 ಸಂಖ್ಯೆಗಳನ್ನ ಹೇಳಿ.
0: 1, 2, 3, 4, 5, 6, 7, 8, 9, 10.
1: ಓಕೆ, ಈಗ ಸಂಖ್ಯೆಗಳಿಗೆ ಕೊಟ್ಟಂತಹ ಪದಗಳನ್ನ ಹೇಳಿ, ಸಂಖ್ಯೆ ಬಿಟ್ಟು.
0: ಈಗ ಹೇಳಿದ ಸಂಖ್ಯೆ ಬಿಟ್ಟು ಸರ್?
1: ಅಲ್ಲ, ಸಂಖ್ಯೆಗಳನ್ನ ಬಿಟ್ಟು ನಾವು ಎಲ್ಲ ಸಂಖ್ಯೆಗಳಿಗೂ ನಮ್ಮ ಪದ ಕೊಟ್ಬಿಟ್ಟಿದೀವಿ ಆಗ್ಲೇ. ಅದನ್ನ ಹೇಳಿ.
0: ಅಯ್ಯೋ
1: ಅಯ್ಯೋ, ಆಟನೇ ಅದಲ್ವಾ ಕೃಷ್ಣ ಅವರೇ? ಕೇಳ್ತಾ ಇದ್ರೆ ಇಲ್ವಾ ಕಾರ್ಯಕ್ರಮ?
0: ಅಲ್ಲ, ಕೇಳ್ತಾ ಇದೀನಿ ಅಂದ್ರೆ ಅವರೆಲ್ಲ ಕೆಲವರೆಲ್ಲ ಬರ್ಕೊಂಡು ಹೇಳ್ತಾ ಇದಾರೆ, ನಾವು ಬರ್ಕೊಂಡಿಲ್ಲ ಅದಕ್ಕೆ.
1: ಅಲ್ಲ, ಬರ್ಕೊಳ್ಳೋದು ಪ್ರಯತ್ನ ಪಟ್ಟರಲ್ಲ
2: ಹೇಳಿ ಮೆಮರಿಯಿಂದ.
0: ಇದು ಮೊದಲನೇದು. ಹಾಯ್ ಸರ್.
1: ಸಂಖ್ಯೆ ಹೇಳ್ಬೇಡಿ, ಹಂಗೆ ಹೇಳ್ತಾ ಹೋಗಿ.
0: ಹಾಯ್ ಗೇಮ್ ಶೋ. ಹಲೋ, ಮೈಸೂರು 3.6.
1: ಎಲ್ಲೆಲ್ಲ ಹೊಂಟೋಯ್ತಿದ್ದು ಇದು, ಹೆಂಗೆ ಅಂತಂದ್ರೆ ಕಲ್ಸ್ ಮೇಲೆ ಅಗ್ರ ಆಗೋಯ್ತಿದ್ದು. ಯಾಕೆ ಪೂರ್ಣ ಪ್ರಮಾಣದಲ್ಲಿ ಯಾರು ಕರೆಕ್ಟ್ ಆಗಿ ಹೇಳ್ತೀವಲ್ಲ 1-10. ಓಕೆ, ಪ್ರಯತ್ನ ಪಟ್ಟಿದ್ರಿ ಕೃಷ್ಣ ಅವರೇ, ಮೆಮೊರೈಸ್ ಮಾಡ್ಕೊಂಡಿದ್ರಿ, ಕರೆಕ್ಟ್ ಆಗಿ ಕೇಳಬೇಕಿತ್ತು. ನೆಕ್ಸ್ಟ್ ಅವರು ಹೇಳ್ತಾನೆ ನೋಡೋಣ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ. ಹಲೋ
5: ಹಲೋ,
2: ಯಾರು, ಎಲ್ಲಿಂದ?
5: ತಲಕಾಡಿಂದ, ಮರಿಸ್ವಾಮಿ ನಾಯ್ಕ ಅಂತ ಮೇಡಮ್.
1: ತಲಕಾಡ?
5: ಹೌದು ಮೇಡಮ್.
1: ಮರಿಸ್ವಾಮಿ?
5: ಹ್ಮ್.
1: ಓಕೆ, ಏನ್ ಮಾಡ್ಕೊಂಡಿದ್ರಿ ಮರಿಸ್ವಾಮಿ ಅವರೇ?
5: ನಾವಿಲ್ಲಿ ಒಂದು ಅಂಗಡಿ ಇಟ್ಕೊಂಡಿದೀವಿ ಮೇಡಮ್.
1: ಓಕೆ, ತಲಕಾಡೇನಾ ಬೇರೆ ಊರಾ?
5: ತಲಕಾಡೇನೆ.
1: ತಲಕಾಡೆ, ಓಕೆ. ಈಗ ಕಾನ್ಸೆಪ್ಟ್ ಗೊತ್ತಾಗಿದೆ ತಮಗೆ?
5: ಹಾ, ಗೊತ್ತಾಗಿದೆ ಸರ್.
1: 1-10 ಹೇಳಿ ಮೊದಲು ನೋಡೋಣ.
5: 1, 2, 3, 4, 5, 6, 7, 8, 9, 10.
1: ಓಕೆ, ಈಗ ಕೊಟ್ಟಂತಹ ಸಂಖ್ಯೆಗಳಿಗೆ ಪದಗಳನ್ನು ಹೇಳಿ, ಸಂಖ್ಯೆ ಬಿಟ್ಟು.
5: ಹಾಯ್ ಎಫ್ಎಂ ಮೈಸೂರು ನಮಸ್ಕಾರ 100.6 ಕೇಳುಗರು ಹಲೋ ಶೋ ಆಕಾಶವಾಣಿ ಗೇಮ್.
1: ಹಾ, ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಿ ಮರಿಸ್ವಾಮಿ. ಹಾಯ್ ಎಫ್ಎಂ ಮೈಸೂರು ನಮಸ್ಕಾರ 100.6 ಕೇಳುಗರು ಹಲೋ ಶೋ ಆಕಾಶವಾಣಿ ಗೇಮ್. ಬರ್ಕೊಂಡಿದ್ರಾ?
5: ಹೌದು ಸರ್.
1: ಓಕೆ, ಅದಕ್ಕೆ ಕರೆಕ್ಟ್ ಆಗಿ ಹೇಳ್ಬಿಡಿದ್ರಿ. ಅದೇ ನಾನು ಬರ್ಕೊಂಡಿದ್ದೀನಿ, ಅದಕ್ಕೆ ಕರೆಕ್ಟ್ ಆಗಿ ಹೇಳ್ದೆ ಬಿಡಿ. ಇಲ್ಲ, ತಪ್ಪಾಗ್ಬಿಟ್ರೆ ಆಮೇಲೆ ಆಡ್ಕೊಬಿಡ್ತಾರಲ್ಲ ಎಲ್ಲ. ಎಲ್ಲ ಮೊದಲನೇ ಬಾರಿ ಕರೆ ಮಾಡಿದಿರಾ ಮರಿಸ್ವಾಮಿ ಅವರೇ?
5: ಇಲ್ಲ ಸರ್, ಮೊದಲ ಮಾಡಿದ್ದೆ.
1: ಹ್ಮ್, ಯಾವ ಕಾರ್ಯಕ್ರಮ ಮಾಡಿದ್ರಿ?
5: ಅದೇ ಸೀಸದ ಕಡ್ಡಿ ಅನ್ಬಿಟ್ಟು ಹೇಳಿದ್ರಿ, ಪೆನ್ಸಿಲ್.
1: ಹಾ ಹಾ, ಸೀಸದ ಕಡ್ಡಿ. ಓಕೆ ಓಕೆ ಓಕೆ. ಹಾ ಹಾ ಹಾ, ಬಹಳ ಹಿಂದೆ.
5: ಹಾ, ಬಹಳ ಹಿಂದೆ ಸರ್, ಸಿಕ್ಕಲ್ಲ.
1: ಯಾಕೆ ಈಗ ಸಿಕ್ತಲ್ಲ?
5: ಎಲ್ಲ ಬಿಸಿ ಸರ್, ಎಲ್ಲ ಮಾಡ್ತಾ ಇರ್ತಾರಲ್ಲ.
1: ಎಲ್ಲಾರು ಮಾಡ್ತಾರೆ, ನೀವು ಮಧ್ಯೆ ಮಾಡ್ಕೊಂಡು ಹುಡುಕನ್ ತಗಬೇಕತ್ತಾಗೆ.
5: ನಾವು ಟ್ರೈ ಮಾಡ್ತೀವಿ, ಸಿಗಲಿಲ್ಲ.
1: ಪ್ರಯತ್ನ ಪಡಿ, ಖಂಡಿತ ಸಿಗುತ್ತೆ. ಆಯ್ತಾ, ಕರೆಕ್ಟ್ ಉತ್ತರ ಹೇಳಿದ್ರಿ, ಬಹಳ ಖುಷಿ ಆಯ್ತು. ನಮಸ್ಕಾರ.
5: ಥ್ಯಾಂಕ್ ಯು ಸರ್.
1: ಓಕೆ, ಈಗ ಚಿನ್ಮಯಿ, ಒಂದರಿಂದ ಹತ್ತು ಮುಗಿದೋಯ್ತಲ್ಲ, ಮುಗಿಸ್ಬೋಣ ಗೇಮ್ ಶೋ.
2: ಬೇಡ ಬೇಡ ಬೇಡ, ಇನ್ನೂ ನಮಗೆ ಸಮಯ ಇದೆ. 11:20 ಮಾಡೋಣ ಈಗ ಅಷ್ಟೇ.
1: ಓಕೆ, 11:20 ಮುಂದಿನ ಕರೆ ಆಗಾರೆ. ಹಲೋ ಹಲೋ
6: ಹಲೋ,
1: ನಮಸ್ಕಾರ. ಯಾರು, ಎಲ್ಲಿಂದ?
2: ವಿಜಯ್ ಕೌಶಿಕ್ ಅವರೇ, ನಮಸ್ಕಾರ.
1: ವಿಜಯ್ ಕೌಶಿಕ್, 11:20 ಹೇಳ್ರಿ. 11:20 ಹೇಳಿ ಹೇಳಿ, ಸಂಖ್ಯೆಗಳು ಹೇಳಿ, ಸಂಖ್ಯೆಗಳು ಹೇಳಿ.
6: 11
1: ಈಗ ನಿಮಗೆ ಒಂದು ಸಂಖ್ಯೆಗೆ ಒಂದು ಪದವನ್ನ ಕೊಡ್ತಾ ಇದೀವಿ. 15ನೇದಕ್ಕೆ ಬಿಟ್ಟು ಬಿಡಿ ಅಂತ ಹೇಳಿ, ಬಿಟ್ಟು ಬಿಡಿ. ಓಕೆ ಹೇಳಿ. ಈಗ 11:20 15 ಕೊಟ್ಟಿರೋದು ಬಿಟ್ಟು ಬಿಡಿ ಅಂತ ಹೇಳಿ ಪದ.
6: ಹ್ಮ್
1: ಹೇಳಿ.
6: 11, 12, 13, 14 ಬಿಟ್ಟು ಬಿಡಿ, 16, 17, 18, 19, 20.
1: ಇನ್ನೊಮ್ಮೆ ಹೇಳಿ.
6: 11, 12, 13, 14 ಬಿಟ್ಟು ಬಿಡಿ, 16, 17, 18, 19, 20.
1: ಓಕೆ ವಿಜಯ್ ಕೌಶಿಕ್, ಕರೆಕ್ಟ್ ಆಗಿ ಹೇಳಿದ್ರಿ. ನಮಸ್ಕಾರ, ಕರೆ ಮಾಡಿದ್ರಿ, ಧನ್ಯವಾದ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
7: ಹಲೋ,
1: ನಮಸ್ಕಾರ.
7: ನಮಸ್ತೆ ಸರ್, ನಾನು ಮಹೇಶ್ ಮಾಡ್ತಿದ್ದೀನಿ.
1: ಮಹೇಶ್ ಕೇಳ್ತಿದ್ದೀರಲ್ವಾ?
7: ಹಾ, ಸೂಪರ್ ಆಗಿದೆ ಸರ್.
1: ಓಕೆ ಮಹೇಶ್, 11:20 ಹೇಳಿ.
7: 11, 12, 13, 14, 15, 16, 17, 18, 19, 20.
1: ಓಕೆ, 15ಕ್ಕೆ ಒಂದು ಪದ ಕೊಟ್ಟಿದ್ದೀವಿ.
7: ಹೌದು.
1: ಈಗ ನಿಮಗೆ ಕೊಡ್ತಿರೋ ಪದ 20ಕ್ಕೆ ಮೌನ. 20ಕ್ಕೆ ಮೌನ, ಮೌನ. ಓಕೆ ಹೇಳಿ. 11, 12, 13, 14
7: ಬಿಟ್ಟು ಬಿಡಿ, 16, 17, 18 ಮೌನ, 20.
2: ತಪ್ಪು.
1: ಬಹಳ ಕಡಿಮೆ ಪದಗಳಿತ್ತಲ್ರಿ ಮಹೇಶ್, ಅಲ್ಲಿ ತಪ್ಪೋಯ್ತಲ್ಲ, ತಪ್ಪೋಯ್ತು.
7: ಹೌದು, ಕನ್ಫ್ಯೂಸ್ ಆಗೇ ಆಗುತ್ತೆ ಅದು,
1: ಕನ್ಫ್ಯೂಸ್ ಆಗ್ಬಿಡ್ತಾ. ಓಕೆ, ಪ್ರಯತ್ನ ಪಟ್ಟಿದ್ದೀರಿ, ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ
8: ಹಲೋ ಸರ್, ನಾನು ನಾಗರತ್ನ ಅಂತ.
1: ಎಲ್ಲಿಂದ ನಾಗರತ್ನ ಅವರೇ?
8: ಸರ್, ಮಾದೇವಪುರದಿಂದ ಸರ್.
1: ಏನ್ ಮಾಡ್ಕೊಂಡಿದ್ರಿ?
8: ನಾನು ರಿಟೈರ್ಡ್ ಟೀಚರ್ ಸರ್.
1: ಓಕೆ, ಮೊದಲ ಬಾರಿ ಕರೆ ಮಾಡಿದಿರಾ?
8: ಇಲ್ಲ, ಎರಡನೇ ಸಾರಿ ಸರ್.
1: ಓಕೆ, ಈ ಕಾರ್ಯಕ್ರಮಕ್ಕೆ ಎರಡನೇ ಬಾರಿನಾ?
8: ಹಾ ಸರ್, ಇಲ್ಲ ಇದಕ್ಕಲ್ಲ ಸರ್, ಅವಾಗ ಗೇಮ್ ಶೋಗೆ ಎರಡನೇ ಬಾರಿ.
1: ಓಕೆ,
8: ಅವಾಗ ದೇಶದ ಡಾಲರ್ ಅದು.
1: ಹಾ ಹಾ ಹಾ, ಓಕೆ ಓಕೆ. ಬಹಳ ಹಿಂದೆ ಕರೆ ಮಾಡಿದ್ರಿ, ಪ್ರಯತ್ನ ಮಾಡಿ ಸಿಕ್ಕಿದೆ ಕರೆ ಈಗ ಅಲ್ವಾ?
8: ಹೌದು ಸರ್.
1: ಬಹಳ ಸಂತೋಷ ನಮಗೂ ಕೂಡ. ರೇಡಿಯೋ ಸೆಟ್ ನಾಗ ದೂರ ಇಡ್ ಬರ್ತಾವು.
8: ಆಯ್ತು ಸರ್.
1: ಈಗ ಬೇಜಾರ ನಮ್ಮ ಮೇಲೆ?
8: ಇಲ್ಲ ಇಲ್ಲ ಸರ್.
1: ಮತ್ತೆ ಒಂಚೂರು ದೂರ ಇಡಿ, ನಮ್ಮ ಧ್ವನಿ ನಮಗೆ ಕೇಳಿಸ್ತೀರಿ.
8: ಆಯ್ತು ಸರ್.
1: ಓಕೆ, ಕಾನ್ಸೆಪ್ಟ್ ಗೊತ್ತಾಗಿದೆ ತಮಗೆ.
8: ಹಾ ಸರ್.
1: 11:20 ಸಂಖ್ಯೆ ಹೇಳಿ.
8: 11, 12, 13, 14, 15, 16, 17, 18, 19, 20
2: ಅಲ್ವಾ? ಇದೀಗ 13ನೇ ಸಂಖ್ಯೆಗೆ ಕಾರ್ಯಕ್ರಮ ಅಂತ ಹೇಳಬೇಕು.
8: ಓಕೆ ಮೇಡಮ್, ಓಕೆ
1: ಹೇಳಿ.
8: 11, 12 ಕಾರ್ಯಕ್ರಮ, 14 ಬಿಟ್ಟು ಬಿಡಿ, 16, 17, 18, 19 ಮೌನ.
1: ಕರೆಕ್ಟ್ ಹೇಳಿದ್ರಿ ನಾಗರತ್ನ ಅವರೇ.
8: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
1: ಅಂದ್ರೆ ಕಡಿಮೆ ಸಂಖ್ಯೆ ಇತ್ತಲ್ವಾ?
8: ಹೌದು ಸರ್, ಕಡಿಮೆ ಇತ್ತು, ಬರ್ಕೊಂಡಿದ್ದೀವಿ ಸರ್.
1: ಓ, ಆದ್ರೂ ಬರ್ಕೊಂಡಿದ್ದೀರಿ. ಓಕೆ ಓಕೆ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ ಹೋಗ್ತಾ ಇದೀವಿ.
2: ನಮಸ್ತೆ ಆಕಾಶವಾಣಿ. ಹಲೋ,
1: ಮಾತಾಡಿ ಮಾತಾಡಿ, ಗಾಬರಿ ಆಗ್ಬಿಡಿ. ನಾವೇ.
9: ಹಲೋ,
1: ನಾವೇ, ಯಾರು ಹೇಳಿ?
9: ಹಲೋ,
1: ನಮಸ್ಕಾರ ಹೇಳಿ, ಯಾರು?
9: ನಮಸ್ಕಾರ, ಪುಷ್ಪ ಅಂತ, ಮೈಸೂರಿಂದ.
1: ಪುಷ್ಪ ಅವರೇ, ಕರೆ ಮಾಡ್ಬಿಟ್ಟು ಎಲ್ಲ ಹೊರಟೋಗಿದ್ರಿ?
9: ಇಲ್ಲ ಇಲ್ಲ ಸರ್, ಇಲ್ಲೇ ಇದ್ರಿ.
1: ಈಗ ಮಾತಾಡಕ್ ಬಹಳ ಹಿಂಜರಿಕೆ ಮಾಡ್ತಾ ಇದೀರಿ.
9: ಸ್ವಲ್ಪ ಭಯ.
1: ಯಾಕೆ ಭಯ? ಮೊದಲನೇ ಬಾರಿನಾ?
9: ಇಲ್ಲ, ಒಂದ್ ಸರಿ ಆಗಿತ್ತು
1: ನೋಡಿ. ಎಷ್ಟೋ ಜನ ಇವತ್ತು ಒಂದು ಸರಿ ಕರೆ ಸಿಕ್ಕಿದೆ, ಆ ಎರಡನೇ ಸಲ ತುಂಬಾ ದಿನಗಳಾದ ನಂತರ ಕರೆ ಸಿಕ್ಕಿದೆ. ಎಲ್ಲರೂ ಕರೆಕ್ಟ್ ಆಗಿ ಉತ್ತರ ಹೇಳ್ತಾರೆ, ನೀವು ಹೇಳಬೇಕು ಪುಷ್ಪ ಅವರೇ.
9: ಓಕೆ,
1: ಎಲ್ಲಿಂದ ಪುಷ್ಪ ಅವರು?
9: ಮೈಸೂರು ಅಗ್ರಹಾರ.
1: ಓಕೆ, ಈಗ ಕಾನ್ಸೆಪ್ಟ್ ಗೊತ್ತಾಗಿದೆ, 11:20 ಹೇಳಿ.
9: 11, 12, 13, 14, 15, 16, 17, 18, 19, 20.
1: ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ, ಮತ್ತೆ ಯಾಕೆ ಗಾಬರಿ? ಕರೆಕ್ಟ್ ಹೇಳಿದ್ರಿ ಅಪ್ಪ ಎಲ್ಲಾನು. ಈಗ ನಿಮಗೆ ಸಿಗ್ತಾ ಇರುವಂತಹ ಪದ 14. ಓಕೆ, 14 ಅಲ್ಲಿ ಏನೂ ಇಲ್ಲ, ಖಾಲಿ ಅದು.
2: ಅಲ್ಲ, ನೀವು ಏನೂ ಇಲ್ಲ ಅಂತಾನು ಹೇಳಬಾರ್ದು, ಅದನ್ನ ಸ್ಕಿಪ್ ಮಾಡ್ಕೊಂಡು ಹೊರಟೋಗ್ಬೇಕು.
1: ಓಕೆ, ಸ್ಕಿಪ್ ಮಾಡ್ಬೇಕು, 14 ಏನು ಇಲ್ಲ ಅಂತಾನು ಹೇಳಂಗಿಲ್ಲ, ಸ್ಕಿಪ್ ಮಾಡ್ಬೇಕು. ಓಕೆ
9: ಸರಿ ಸರಿ,
1: ಶುರು ಮಾಡಿ.
9: 11, 12 ಕಾರ್ಯಕ್ರಮ ಬಿಟ್ಟು

0: ಐತಿ. 16 17 18 19 ಮೌನ.
1: ಇನ್ನೊಮ್ಮೆ
0: 11 12 ಕಾರ್ಯಕ್ರಮ ಬಿಟ್ಟು ಬಿಡಿ, 16 17 18 19 ಮೌನ.
1: ಕರೆಕ್ಟ್ ನೋಡಿ, ಎರಡನೇ ಬಾರಿ ಕರೆ ಮಾಡಿದವರೆಲ್ಲ ಉತ್ತರ ಸರಿಯಾಗಿ ಹೇಳ್ತಿದ್ರಿ.
0: ಥ್ಯಾಂಕ್ ಯು ಸರ್.
1: ನೋಡಿ, ನೀವೇ ಕಾನ್ಫಿಡೆಂಟ್ ಆಗಿದ್ದೀರಿ, ಯಾಕೆ ಇಂಜರಿಕೆ? ಹಿಂಗೆ ಕರೆ ಮಾಡ್ತೀರಿ ಆಯ್ತಾ? ಹಿಂಗೆ ಕರೆ ಮಾಡ್ತೀರಿ, ಉತ್ತರ ಸರಿಯಾಗಿ ಹೇಳ್ತಾ ಇರಿ.
0: ಸರಿ ಸರ್.
1: ಹಂಗೆ ಒಂದಿನ ಅಲ್ಲ ಒಂದಿನ ಗೇಮ್ ಶೋ ವಿನ್ನರ್ ಆಗಿ ಬನ್ನಿ. ನಮಸ್ಕಾರ. ಖಂಡಿತ ಸಿಗುತ್ತೆ, ಪ್ರಯತ್ನ ಪಡಿ ಆಯ್ತಾ? ಓಕೆ, ಮುಂದಿನ ಅಕ್ಕಾರೆ.
2: ನಮಸ್ತೆ ಆಕಾಶವಾಣಿ
3: ಸರ್, ನಾನು ಗುಡ್ಲುಪೇಟೆಯಿಂದ ಟೈಲರ್ ಸತೀಶ್.
1: ಸತೀಶ್ ನಮಸ್ಕಾರ. ನಾವ್ ಯಾವ್ಯಾವ ಸಂಖ್ಯೆಗಳಿಗೆ ಪದಗಳನ್ನ ಕೊಟ್ಟಿದೀವಿ ಅಲ್ವಾ? ಅದಕ್ಕೆ ನೀವು, ನಿಮ್ಗೆ ಯಾವ್ದು ಪದಗಳನ್ನು ಅಂದ್ರೆ ಯಾವ ಸಂಖ್ಯೆಗೂ ಪದ ಕೊಡ್ತಾ ಇಲ್ಲ ನಾನೀಗ, ಅದನ್ನ ಕರೆಕ್ಟ್ ಆಗಿ ಹೇಳಿ. 11
3: 11 12 ಕಾರ್ಯಕ್ರಮ ಬಿಟ್ಟು ಬಿಡಿ, 16 17 18 19 ಮೌನ.
1: ಓಕೆ, ನಿಮ್ಗೆ ಕೊಡ್ತಾ ಇರೋದು ಈಗ 18ಕ್ಕೆ 18, 18 ಸಂಖ್ಯೆಗೆ 20. ಈಗ ಹೇಳಿ ಮೊದಲಿಂದ.
3: 11 12 ಕಾರ್ಯಕ್ರಮ ಬಿಟ್ಟು ಬಿಡಿ, 16 17 20 19 ಮೌನ.
2: ತುಂಬಾ ಚೆನ್ನಾಗಿ ಹೇಳತ್ರಿ ಸತೀಶ್.
3: ಥ್ಯಾಂಕ್ ಯು ಮೇಡಮ್.
1: ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ, ಇವ್ರು ಕರೆಕ್ಟಾಗಿ ಹೇಳಿದ್ರೆ ತಪ್ಪು ಹೇಳಿದ್ರು ಅನ್ಬಿಟ್ಟು ಹುಡುಕ್ತಾ ಇದೀನಿ ತಪ್ಪು ಎಲ್ಲಿ ಸಿಕ್ಲಿ ಅಂತ. ಅವ್ರು ಯಾರೋ ಹೇಳಿದ್ರು ಬರೀ ತಪ್ಪು ಹುಡ್ಕಾಕಿದ್ದೀರಿ ಅಂತ. ತಪ್ಪು ಹುಡ್ಕಿಲ್ಲ ನಾವು, ಆದರೆ ತಪ್ಪನ್ನು ಕಂಡುಹಿಡಿಬೇಕಲ್ವಾ ಸತೀಶ್?
3: ನೀವು ಕಂಡುಹಿಡಿಬೇಕು, ಇಲ್ಲ ಅಂದ್ರೆ ಆಮೇಲೆ ಎರಡು ದಿನ ಬಿಟ್ಟು ಬುಧವಾರದ ಕಾರ್ಯಕ್ರಮ ಬರೀತಾರೆ.
1: ಹಾ, ಇವರು ಅವ್ರಿಗೆ ಫೇವರ್ ಮಾಡಿದ್ರು ಅಂತ ಅಲ್ವಾ?
3: ಖಂಡಿತ.
1: ಸತೀಶ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಓಕೆ ಓಕೆ, ಚಿನ್ಮಯಿ ಒಂದು ಸಣ್ಣ ಬ್ರೇಕ್ ಬೇಕಾ ಇಲ್ಲ ಸಾಕಾ? ಒಂದು ಸಣ್ಣ ವಿರಾಮ ಗೇಮ್ ಶೋನಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀವಿ, ಕೇಳಿ.
4: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
5: ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ, ಮಗುವಿನ ತಾಯಿಯ ತಂದೆಯ ಅಂದರೆ ತಾತನ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
4: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
7: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್. ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
6: ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
8: ಆಕಾಶವಾಣಿ ಮೈಸೂರು.
9: ಕರೆಗೊಂದು ಗೀತೆ,
10: ಕರೆಗೊಂದು ಗೀತೆ,
11: ನಿಮ್ಮ ಅಪೇಕ್ಷೆಯ ಗೀತೆಗಳು
12: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
13: ಹೃದಯ ತುಂಬಿ
9: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
14: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
11: ಕರೆ ಮಾಡಿ
12: 2512582
11: ಅಥವಾ 2515089.
9: ಎಸ್ಟಿಡಿ ಕೋಡ್ 0821.
15: ಹಲೋ, ಮೋಹನ್ ಸ್ಪೀಕಿಂಗ್.
11: ನಿಮ್ಮ ಮೆಚ್ಚಿನ ಗೀತೆ
12: ಕೇಳಿ
9: ಆನಂದಿಸಿ.
2: ಎಫ್ಎಂ 100.6 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಗೇಮ್ ಶೋ ಕಾರ್ಯಕ್ರಮವನ್ನು. ಈಗಾಗಲೇ 1-10 ಆಯಿತು, ಈಗ 11-20 ಆಟವನ್ನು ಮುಂದುವರಿಸ್ತಾ ಮುಂದಿನ ಕರೆಯವರು ಯಾವ ಅವ್ರಿಗೆ ಯಾವ ಪದ ಬರುತ್ತೆ, ಅವ್ರು ಯಾವ ಪದವನ್ನು ಹೇಳ್ತಾರೆ, ಯಾವ ಸಂಖ್ಯೆಯನ್ನು ಬಿಡ್ತಾರೆ ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ.
1: ಹಲೋ ನಮಸ್ಕಾರ. ಯಾರು, ಎಲ್ಲಿಂದ?
10: ಗಜಾನನ್ ಭಟ್, ಬೋಳನ್ಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
1: ಗಜಾನಂದ ಭಟ್ಟ?
10: ಗಜಾನನ್ ಭಟ್.
1: ಗಜಾನನ್ ಭಟ್ ಎಲ್ಲಿಂದ?
10: ಹೊನ್ನಾವರ.
1: ಹೊನ್ನಾವರ, ಬಹಳ ದೂರದಿಂದ ಕರೆ ಮಾಡ್ತಿದ್ರಿ.
10: ಹೌದು, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮದಲ್ಲಿ ಇದೇ ಮೊದಲನೇ ಕರೆ.
1: ಬಹಳ ಸಂತೋಷ ನಮಗೆ. ಇವತ್ತು ಕರೆ ಮಾಡಿದವರೆಲ್ಲ ಮೊದಲಾಗಿರ್ಬೇಕು, ಎರಡಾಗಿರ್ಬೇಕು.
2: ಹೌದು.
1: ಗಜಾನನ್ ಭಟ್ ಅವ್ರು ಏನ್ ಮಾಡ್ಕೊಂಡಿದ್ದೀರಿ?
10: ನಮ್ದು ಅಡಿಕೆ ತೋಟ ಇದೆ, ಆಮೇಲೆ ಅಡಿಗೆ ಕಾಂಟ್ರಾಕ್ಟ್.
1: ಓಕೆ, ಈ ಕಾರ್ಯಕ್ರಮ ಕೇಳಬೇಕು ಅಂತ ಹೇಳಿದ್ದಾರೆ ನಿಮಗೆ?
10: ಅಲ್ಲ, ನಾನು ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಯಾವಾಗಲೂ.
1: ಯಾಕೆಂದ್ರೆ
10: ನಿಮ್ಮ ಕಳಿಸ್ತಾ ಇರ್ತೀನಿ.
1: ಓ, ಸಂದೇಶ ಕಳಿಸ್ತಾ ಇರ್ತೀರಾ?
10: ಹೌದು, ಸಂದೇಶ ಕಳಿಸ್ತಾ ಇರ್ತೀನಿ.
1: ಓಕೆ, ನಿಮಗೆ ಕಾರವಾರ ಆಕಾಶವಾಣಿ ಹತ್ರ ಆಗುತ್ತಲ್ವಾ?
10: ಹೌದು, ಕಾರವಾರ ಆಕಾಶವಾಣಿ ಹತ್ರ.
1: ಓಕೆ, ಹಂಗಾರೆ ಎಲ್ಲ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ ಹೇಗೆ?
10: ಹೌದು, ಎಲ್ಲ ಆಕಾಶವಾಣಿ. ನಾನು ಸಾಧಾರಣ ಒಂದು 45 ವರ್ಷದಿಂದ ಆಕಾಶವಾಣಿ ಕೇಳ್ತಾ ಇದ್ದೀನಿ. ಆಕಾಶವಾಣಿಯಿಂದ ಸಾಧಾರಣ ಒಂದು 50 ಸಾರಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬಹುಮಾನ ಕೂಡ ಬಂದಿದೆ ನನಗೆ.
1: ಓಕೆ, ನೀವು ಹಳೆಯವರು ನಮ್ಮದೇ.
10: ಹೌದು, ತುಂಬಾ ಹಳೆಯ. ಆಮೇಲೆ 5 ಆಕಾಶವಾಣಿ ಇತ್ತಲ್ಲ ಅವಾಗ, ಧಾರವಾಡ, ಗುಲ್ಬರ್ಗಾ, ಮೈಸೂರು, ಮಂಗಳೂರು, ಬೆಂಗಳೂರು, ಅದು ಅವಾಗಿಂದ ಕೇಳ್ತಾ ಇದ್ದೀನಿ ನಾನು.
1: ಓಕೆ, ಗಜಾನಂದ ಭಟ್ ಅವರೇ, ಬಹಳ ಸಂತೋಷ, ಬಹಳ ಹಿರಿಯ ಕೇಳುಗರು ತಾವು. ಹಾಗೆ ನಮ್ಮ ಮೈಸೂರು ಆಕಾಶವಾಣಿಗೆ ಮೊದಲ ಬಾರಿ ಕರೆ ಮಾಡಿದ್ರಿ. ಕಾನ್ಸೆಪ್ಟ್ ತಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ.
10: ಮೊದಲೇ ಅಲ್ಲ, ಹಿಂದೆ ಒಂದು 2-3 ಸಾರಿ ಕರೆ ಮಾಡಿದ್ದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ.
1: ಈ ಕಾರ್ಯಕ್ರಮ ಮೊದಲು,
2: ಗೇಮ್ ಶೋಗೆ ಮೊದಲನೇ ಬಾರಿ.
1: ಓಕೆ, ತಮ್ಮ ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ?
10: ಗೊತ್ತಾಗಿದೆ ಸರ್.
2: ಓಕೆ, 20 ಹೇಳ್ತೀರಾ?
1: 11-20 ಹೇಳಿ.
10: 11-12-13-14-15-16-17-18-19-20.
2: ಇದೀಗ ನಿಮಗೆ 19 ಸಂಖ್ಯೆಗೆ ಇವತ್ತು ಅಂತ ಹೇಳಬೇಕು.
10: ಇವತ್ತು ಅಂತ
2: ಶುರು ಮಾಡಿ.
10: 11-12 ಕಾರ್ಯಕ್ರಮ ಬಿಟ್ಟು ಬಿಡಿ, 16-17-20 ಇವತ್ತು ಮೌನ.
1: ಇನ್ನೊಮ್ಮೆ
10: 11-12 ಕಾರ್ಯಕ್ರಮ ಬಿಟ್ಟು ಬಿಡಿ, 16-17-20 ಇವತ್ತು ಮೌನ.
1: ಓಕೆ, ಬಹಳ ಕರೆಕ್ಟ್ ಆಗಿ ಉತ್ತರವನ್ನ
2: ಹೇಳಿದ್ರು.
1: ಎಷ್ಟು ಸಾರಿ ನಿಮ್ಮನ್ನ ಕೇಳಿದ್ರು ಕನ್ಫ್ಯೂಸ್ ಆಗದೆ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ರಿ, ಯಾಕೆಂದ್ರೆ ನೀವು ಬಹಳ ಹಿರಿಯ ಕೇಳಿದ್ರು.
10: ಸ್ವಲ್ಪ ಬರ್ಕೊಳ್ತಿದ್ವಿ ನಾವು, ಹಾಗಾಗಿ.
1: ಓಕೆ, ಹಾಗೆ ಬರ್ಕತಾ ಇದ್ರಿ ಅಲ್ಲ, ಅದು ಬುದ್ಧಿವಂತಿಕೆ.
10: ನೆನಪಿರೋದಿಲ್ಲ.
1: ಓಕೆ, ಅಲ್ಲ ನಿಮ್ಗೆ ಕರೆಕ್ಟ್ ಆಗಿ ಕೇಳುತ್ತಾ ನಮ್ಮ ಆಪಲ್ಲಿ?
10: ಹೌದು, ಆಪಲ್ಲಿ ಕ್ಲಿಯರ್ ಆಗಿ ಬರುತ್ತೆ ಸರ್.
1: ಕ್ಲಿಯರ್ ಆಗಿ ಬರುತ್ತೆ. ಓಕೆ, ಧನ್ಯವಾದಗಳು ಗಜಾನಂದ ಭಟ್ ಅವರೇ, ಹೀಗೆ ಕರೆ ಮಾಡ್ತೀರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ನಮಸ್ಕಾರ.
16: ನಮಸ್ತೆ
1: ಸರ್. ಎಲ್ಲಿಂದ? ಚಿನ್ನಮಣಿ ಅವರು. ಓಕೆ, 11-20 ಸಂಖ್ಯೆ ಹೇಳಿ.
16: 11-12-13-14-15-16-17-18-19-20.
1: ಓಕೆ, ನಿಮಗೆ ಕೊಡ್ತಿರುವಂತಹ ಪದ 11. 11ಕ್ಕೆ ಏನ್ ಹೇಳ್ಬೇಕು ಅಂದ್ರೆ ಉಶ್ ಅನ್ಬೇಕು. ಶುರು ಮಾಡಿ.
16: 12-13-16-17
2: ತಪ್ಪಾಯ್ತು.
1: ಇನ್ನೊಮ್ಮೆ ಹೇಳಿ. ಆಯ್ತು ನೋಡೋಣ.
16: 12 ಕಾರ್ಯಕ್ರಮ ಬಿಟ್ಟು ಬಿಡಿ, 16-17-20 ಇವತ್ತು ಮೌನ.
1: ಒಂದು ಅವಕಾಶ ಕೊಟ್ಟೆ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ. ಓಕೆ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ ಹೋಗೋಣ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
16: ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
16: ಜಿ ಎಸ್ ಚಂದನಾ, ಚಿತ್ರದುರ್ಗದಿಂದ.
2: ಓ ಚಂದನ ಅವರೇ, ಈ ಬಾರಿ ಗೇಮ್ ಶೋ ವಿನ್ನರ್, ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಆಗಿ ಈಗಷ್ಟೇ ನಿಮ್ ಮಾತನ್ನ ಎಲ್ಲರೂ ಕೇಳ್ಕೊಂಬಂದ್ರು.
16: ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ.
1: ಚಂದನ ಅವರು ಮೊದಲನೇ ಬಾರಿ ಕರೆ ಮಾಡ್ರದ?
16: ಹಾ ಸರ್, ನಂಬರ್ ಬರ್ಕಣಕ್ ಆಗ್ಲಿಲ್ಲ.
1: ಓಕೆ,
16: ಗೂಗಲ್ ಅಲ್ಲಿ ತಗೊಂಡ್ ಮಾಡ್ತಾ ಇದ್ದೆ.
1: ಓ, ಅಂದ್ರೆ ಇಷ್ಟು ದಿನ ನಂಬರ್ ಸಿಕ್ಕಿರ್ಲಿಲ್ವ ತಮಗೆ?
16: ವಾಟ್ಸ್ಆಪ್ ನಂಬರ್ ಹೋದ್ವಾರ ಸಿಕ್ಕಿತ್ತು ಸರ್, ದೂರವಾಣಿ ಸಿಕ್ಕಿ ಬರ್ಕೊಂಡ್ ಹೋಗ್ಬೇಕಾದ್ರೆ ಹೋಗ್ ಮಿಸ್ ಆಗ್ಬಿಟ್ಟು.
1: ಹಂಗಾರೆ ನೀವು ಹೊಸ ಕೇಳಿದ್ರ ಹಾಗಾದ್ರೆ?
16: ಕೇಳ್ತಾ ಇದ್ದೆ ಸರ್, ಬಟ್ ಭಾಗವಹಿಸ್ತಿರ್ಲಿಲ್ಲ. ಏನೋ ಇಂಟ್ರೆಸ್ಟ್ ಬಂದು ಭಾಗವಹಿಸ್ತಾ.
1: ಯಾಕೆ ಇಂಟ್ರೆಸ್ಟ್ ಬಂತು?
16: ಚೆನ್ನಾಗಿದೆ ಸರ್, ಮೆದುಳಿಗೆ ಕಸರತ್ತು ಚೆನ್ನಾಗಿತ್ತು. ಅದ್ರ ಹಿಂದಿನ ಬರ್ಬಿಟ್ಟು ಕೇಳ್ತಾ ಇದ್ದೆ ಸರ್, ಇವತ್ ಭಾಗವಹಿಸ್ಬೇಕು ಅಂತ ಕರೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರ ಸರ್, ಕೆಲ್ಸ ಏನ್ ಇರ್ಲಿಲ್ಲ.
1: ಹೇಳ್ತೀರಾ? 11-20
16: ಸರ್. 11-12-13-14-15-16-17-18-19-20.
1: ಓಕೆ, ನಿಮಗೆ ಈಗ 17ನೇದಕ್ಕೆ 17ನೇ

0: ಸಂಖ್ಯೆಗೆ ಬರ್ತಾ ಇರುವಂತಹ ಪದ ತಾರೀಕು.
1: ತಾರೀಕು
0: ಆಯ್ತಾ? ಹ್ಮ್ ಹೇಳಿ.
1: ಪುಷ್ 12 ಕಾರ್ಯಕ್ರಮ ಬಿಟ್ಟು ಬಿಡಿ 16 ತಾರೀಕು 20 ಇವತ್ತು ಮೌನ.
0: ಇನ್ನೊಮ್ಮೆ.
1: ಪುಷ್ 12 ಕಾರ್ಯಕ್ರಮ ಬಿಟ್ಟು ಬಿಡಿ 16 ತಾರೀಕು 20 ಇವತ್ತು ಮೌನ.
0: ಪುಷ್ ನಮ್ಮ ಉತ್ತರ ಇದೆ, ಯಾಕೆಂದ್ರೆ ನಿಮ್ಮ ಉತ್ತರ ಸರಿಯಾಗಿದೆ.
1: ಥ್ಯಾಂಕ್ ಯು ಸರ್.
0: ನಿಮ್ಮ ಉತ್ತರಕ್ಕೆ ಉಷ್, ಹಾಗೆ ನಮ್ಮ ಮೌನ.
2: ಹೌದು,
0: ಬೇರೆ ಏನು ಇಲ್ಲ.
1: ಎರಡು ಮೊಬೈಲ್ ಬೇಕು ಸರ್, ಇನ್ನೊಂದು ಮೊಬೈಲ್ ಅಲ್ಲಿ ಸಿಗ್ಲಿಲ್ಲ, ಅದ್ರಲ್ಲಿ ಕೇಳಿ ಇದ್ರಲ್ಲಿ ಕಾಲ್ ಮಾಡ್ಬೇಕು. ಒಂದೇ ಮೊಬೈಲ್ ಅಲ್ಲಿ ಅಂದ್ರೆ ಗೊತ್ತಾಗಲ್ಲ ಸರ್.
0: ಓಕೆ ಓಕೆ, ನೀವು ಆಪ್ ಅಲ್ಲಿ ಕೇಳೋದಲ್ವಾ?
1: ಹಾ ಸರ್, ಆಪ್ ಅಲ್ಲಿ.
0: ಓಕೆ, ಬಹಳ ಸಂತೋಷ ಚಂದನ ಅವರೇ. ಹೀಗೆ ಗಜಾನನ ಭಟ್ ಅವರು ಕೂಡ ಬಹಳ ದೂರದಿಂದ ಎಲ್ಲ ಕರೆ ಮಾಡಿ ಆಪ್ ಅಲ್ಲಿ ಕೇಳ್ತಾ ಕರೆ ಮಾಡಿ.
1: ಆಪ್ ಬಂದಿರೋದ್ರಿಂದ ಎಲ್ಲಾ ಆಕಾಶವಾಣಿನೂ ಕೇಳ್ಬೋದು ಈ ತರ ಕಾರ್ಯಕ್ರಮದಲ್ಲಿ ಭಾಗ.
2: ಹೌದು ಹೌದು,
0: ಕೇಳಿ ಕೇಳಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ, ಹೆಚ್ಚಾಗಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಿ. ಯಾಕೆಂದ್ರೆ ಕೇಳಿದ್ರೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ಕೇಳಿದ್ರೆ ಒಂದು ಅಡ್ವಾಂಟೇಜ್ ಏನು ಹೇಳಿ, ನೀವು ಹೇಳಬೇಕು.
1: ಚೆನ್ನಾಗಿರುತ್ತೆ ಸರ್ ಆಕಾಶವಾಣಿ ಅಂದ್ರೆ ಆಕಾಶವಾಣಿ ಕರೆಸ್ತಾ ಸರ್.
0: ಹಾ, ವಿನ್ನರ್ ಆಗ್ಬೋದಲ್ಲ, ವಿನ್ನರ್ ಆಗಿ ಗೇಮ್ ಶೋ ವಿನ್ನರ್ ಆಗ್ಬಿಟ್ಟು ಆಕಾಶವಾಣಿ ಬರೋ ಅವಕಾಶ ಸಿಗುತ್ತಲ್ಲ.
1: ಸಿಗುತ್ತೆ, ಹೌದು ಸರ್.
0: ಬೇರೆ ಎಲ್ಲೂ ಕೂಡ ಅವಕಾಶ ಇಲ್ಲ ಅಲ್ವಾ?
1: ಇಲ್ಲ ಸರ್, ಎಲ್ಲ ಆಕಾಶವಾಣಿ ಕ್ವಶನ್ ಕೇಳ್ತಾರೆ, ಹಂಗ್ ಸರ್ ಹೇಳಿ ನಮ್ಮ ಹೆಸರಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ, ಬಟ್ ನೀವು ಕರೆಸ್ತೀರ ಅದು ತುಂಬಾ ಖುಷಿ ಆಗುತ್ತೆ.
0: ಕರೆ ಮಾಡಿ ಧನ್ಯವಾದಗಳು ಚಂದನ, ನಮಸ್ಕಾರ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
3: ಹಲೋ ಆಕಾಶವಾಣಿ, ನನ್ನ ಹೆಸರು ನಾಗರತ್ನ ನಟೇಶ್, ಸರಸ್ವತಿಪುರಂ ಮೈಸೂರಿಂದ.
0: ನಾಗರತ್ನ ನಟೇಶ್,
3: ನಟೇಶ್ ಸರಸ್ವತಿಪುರಂ ಮೈಸೂರಿಂದ.
0: ಓಕೆ ಹೇಳಿ. 11:20
3: 11 12 13 14 15 16 17 18 19 20
2: ಇದೀಗ ನಾವು ಕೊಟ್ಟಿರೋ ಪದಗಳನ್ನು ಸೇರಿಸಿ ಹೇಳ್ತೀರಾ?
3: ಹೇಳ್ತೀನಿ ಮೇಡಮ್. ಉಷ್ 12 ಕಾರ್ಯಕ್ರಮ ಬಿಟ್ಟು ಬಿಡಿ 16 ತಾರೀಕು 20 ಇವತ್ತು ಮೌನ.
0: ಓಕೆ, ನಿಮಗೆ ಸಿಗ್ತಾ ಇರುವಂತದ್ದು 12 ಚಪ್ಪಾಳೆ.
3: ಹೇಳಲ ಸರ್ ಈಗ
0: ಚಪ್ಪಾಳೆ ಅಂದ್ರೆ ಚಪ್ಪಾಳೆ ಹೊಡಿಬೇಕು.
3: ಆಯ್ತು ಸರ್.
0: ಎಸ್
3: ಹೇಳೋಣ ಸರ್,
0: ಶುರು ಮಾಡಿ.
3: ಚಪ್ಪಾಳೆ ಕಾರ್ಯಕ್ರಮ ಬಿಟ್ಟು ಬಿಡಿ 16 ತಾರೀಕು 20 ಇವತ್ತು ಮೌನ.
0: ನಾನು ಚಪ್ಪಾಳೆ ಹೊಡಿಬೇಕು ಅಂದೆ.
3: ಹ್ಞೂ ಸರ್,
0: ಹೊಡಿಲಿಲ್ಲ. ನೀವು ಬರೀ ಚಪ್ಪಾಳೆ ಅಂದ್ರಿ.
3: ಹಾಂ,
0: ತಗೊಳ್ಳಿ ಇನ್ನೊಂದು.
3: ಹಾಂ ಹೇಳಿ ಸರ್.
0: ಅಲ್ಲ ಇನ್ನೊಮ್ಮೆ ತಗೊಳ್ಳಿ ಅಂದ್ರೆ ಚಪ್ಪಾಳೆ ಹೊಡಿಬೇಕು, ಚಪ್ಪಾಳೆ ಅಂತ ಹೇಳಿಲ್ಲ.
3: ಸರಿ ಸರ್ ಹೇಳ್ತೇನೆ.
0: ಓಕೆ,
3: ಚಪ್ಪಾಳೆ ಕಾರ್ಯಕ್ರಮ ಬಿಟ್ಟು ಬಿಡಿ 16 ತಾರೀಕು 20 ಇವತ್ತು ಮೌನ.
2: ನಾವು ಚಪ್ಪಾಳೆ ಹೊಡೆದು ಕೇಳಿಸಿದ್ರೆ ಸಾಕು ಅಂದ್ವಿ, ಹೇಳೋ ಅವಶ್ಯಕತೆ ಇರ್ಲಿಲ್ಲ.
0: ಈಗ ಚಪ್ಪಾಳೆ ಅವ್ರು ಹೊಡೆದ್ರು, ಚಪ್ಪಾಳೆನೋ ಚಿಟ್ಕಿನೋ ಹೊಡೆದ್ರು, ಏನ್ ಮಾಡಿದ್ರು ಗೊತ್ತಾಗಬೇಕಾದ್ರೆ ಚಪ್ಪಾಳೆ ಅಂತ ಹೇಳ್ತಿದಾರೆ ಅವರು ಅಲ್ವಾ ನಾಗರತ್ನ ಅವ್ರೆ?
3: ಖಂಡಿತ ಸರ್, ಖಂಡಿತ.
0: ಚಪ್ಪಾಳೆ ಹೊಡೆದ್ರೆ ನಿಮ್ಗೆ ಗೊತ್ತಾಯ್ತಾ?
3: ಸರ್, ನಾನು ಆಫೀಸ್ ಅಲ್ಲಿ ವರ್ಕ್ ಮಾಡೋದು, ಅದ್ರ ಬಿಡುವು ಮಾಡ್ಕೊಂಡು ಬರ್ತಾ ಇದೀನಿ, ಹಂಗಾಗಿ ಬರೀ
0: ಸದ್ಯ
3: ಸಂದೇಶ ಕಳಿಸ್ತಾ ಇದೆ.
0: ನೀವು ಚಪ್ಪಾಳೆ ಹೊಡೆದಿದ್ ನೋಡಿ ಯಾರು ಗಾಬರಿ ಆಗಿಲ್ಲ ಅಲ್ಲಿ, ಏನಿದು ಅಂತ.
3: ನನ್ನ ಕೊಲೀಗ್ ಅಂದೇ ಅಂದ್ರು,
0: ಏನ್ ಮಾಡ್ತಿದ್ರಿ?
3: ಭಯ ಆಗೋಯ್ತು.
0: ಮುಂದಿನ ದಿನ
3: ಇದ್ದಕ್ಕಿದ್ದಂಗೆ ಚಪ್ಪಾಳೆ,
0: ಅದಕ್ಕೆ ತಾನೆ ನಾವು ಹೇಳಿ ಹೊಡೀರಿ ಚಪ್ಪಾಳೆ ಅಂತ. ಚಪ್ಪಾಳೆ ಅಂತ
2: ಅಲ್ಲಿಗೆ ನಿಮ್ಮ ಆಫೀಸ್ ಅಲ್ಲೆಲ್ಲ ನಮ್ ಗೇಮ್ ಶೋ ಹರಡ್ಬಿಡುತ್ತೆ ಬಿಡಿ ಇವಾಗ.
3: ಅವ್ರದೇ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನನ್ನ ಮೊಬೈಲ್ ಇಂದ ಕಾರ್ಯಕ್ರಮ ಕೇಳ್ಕೊಂಡು.
0: ಬಹಳ ಸಂತೋಷ ನಾಗರತ್ನ ಅವರೇ, ಇದೇ ರೀತಿ ಕಾರ್ಯಕ್ರಮ ಕೇಳ್ತೀರಿ. ನಮಸ್ಕಾರ
3: ಸರ್, ನಿಮ್ಗೂ ಅಷ್ಟೇ, ನಿಮ್ ವಾಯ್ಸ್ ಗಳು ತುಂಬಾ ಚೆನ್ನಾಗಿರುತ್ತೆ ಸರ್, ಕೇಳಕ್ಕೆ ತುಂಬಾ ಇಂಟ್ರೆಸ್ಟ್.
0: ನಮಸ್ಕಾರ, ಧನ್ಯವಾದ.
3: ನಮಸ್ತೆ.
0: ಓಕೆ ಚಿನ್ಮಯಿ, ಮುಗಿಸುವ ಕಾರ್ಯಕ್ರಮ ಅಂದ್ರೆ ಇನ್ನೂ 8 ನಿಮಿಷ ಕಾಲ ಅವಕಾಶ ಇದೆ.
2: ಹೌದು,
0: ಯಾಕೆ ನಮ್ಮ ಕೇಳುಗರಿಗೆ ಇನ್ನೂ ಅವಕಾಶ ಕೊಡಬಾರದು ಅಲ್ವಾ?
2: ಹೌದು.
0: ಇಂದಿನ ಕರೆ. ಹಲೋ, ಹಲೋ,
2: ನಮಸ್ತೆ ಆಕಾಶವಾಣಿ.
0: ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ, ಮಾತಾಡಿ, ಯಾರು? ಧ್ವನಿ ಕೇಳಿ ಗಾಬರಿ ಆದ್ರ ಅಂತ ಇಲ್ಲ, ತೊಂದರೆ ಇಲ್ಲ, ಇವರಾದ್ರೂ ಆನ್ಸರ್ ಮಾಡ್ತಾರ.
2: ಹಲೋ,
0: ನಮಸ್ಕಾರ.
1: ಹಲೋ,
0: ನಮಸ್ಕಾರ. ಯಾರು
1: ಸರ್?
0: ಯಾರು, ಎಲ್ಲಿಂದ?
1: ನಾನು ರಮಾಮಣಿ, ಸಿದ್ದಪ್ಪ ಸ್ಕ್ವೇರ್ ಇಂದ ಸರ್.
0: ಸ್ವಲ್ಪ ರೇಡಿಯೋ ಸೆಟ್ ನ ದೂರ ಇಡ್ತೀರಾ?
1: ಮಾಡಿದೆ ಸರ್, ಮ್ಯೂಟ್ ಮಾಡ್ಬಿಟ್ಟೆ ಸರ್.
0: ರಮಾಮಣಿ ಅವರೇ, ಕೇಳ್ತಾ ಇದೆಯಾ ಕಾರ್ಯಕ್ರಮ
1: ಸರ್? 11 ಗಂಟೆಲಿ ಇಟ್ಕೊಂಡಿದ್ದು ಸರ್ ಮೊಬೈಲ್.
0: ಓಕೆ, ಇನ್ನು ಬಿಟ್ಟಿಲ್ಲ?
1: ಇನ್ನು ಬಿಟ್ಟಿಲ್ಲ, ಬಿಡಲ್ಲ, ನೀವು ಕ್ಲೋಸ್ ಮಾಡಿದ್ಮೇಲೆ ಬಿಡೋದು.
0: ಓಕೆ, ಮಾಡ್ಬೋಣ ಕ್ಲೋಸ್ ಆಗ ಈಗ್ಲೇನೆ
1: ಮಾಡಿ ಸರ್ ದಯವಿಟ್ಟು
0: ಮೊಬೈಲ್ ಬಿಡಕ್ಕೆ. ಓಕೆ, 11 ರಿಂದ 20 ಹೇಳಿ.
1: 11, 12, 13, 14, 15, 16, 17, 18, 19, 20, 21.
0: ಓಕೆ, ಈಗ ಒಂದೊಂದು ಸಂಖ್ಯೆಗೆ ಒಂದೊಂದು ಪದ ಕೊಟ್ಟಿದೀವಿ, ಆ ಪದಗಳು ಹೇಳಿ ನೋಡೋಣ
1: ಸರ್. ಹುಷ್ ಚಪ್ಪಾಳೆ ಹೊಡೆದೆ ಸರ್ ಕಾರ್ಯಕ್ರಮ.
0: ಕೇಳಿಸ್ಲಿಲ್ಲ ಚಪ್ಪಾಳೆ, ಕೇಳಿಸ್ಲಿಲ್ಲ
1: ಈಗ ಸರ್.
0: ಏನ್ ಇಷ್ಟಿದಾನೆ ಕೊಡ್ತೀರಿ, ಹೊಡಿರಿ ಜೋರಾಗಿ ಅಂತ.

0: ಚಪ್ಪಾಳೆ ಹೊಡಿಲಿಲ್ಲ, ಹೊಡಿಬೇಕು ಜೋರಾಗಿ ಚಪ್ಪಾಳೆ. ಹೊಡಿರಿ ಚಪ್ಪಾಳೆ, ಮತ್ತೆ ಜೋರ ಹೊಡ್ಕಲಿ ಈಗ ಚಪ್ಪಾಳೆ ನಿಮ್ಗೇನೆ. ಅದು
1: ಥ್ಯಾಂಕ್ ಯು ವೆರಿ ಮಚ್ ಸರ್.
0: ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ನಾನು ರಿಟೈರ್ಡ್ ಆಫೀಸಿಯಲ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎನಿವೇ ನಿಮ್ಮ ಸಿಬ್ಬಂದಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಸರ್.
2: ನಮಸ್ಕಾರ.
3: ನಮಸ್ಕಾರ.
0: ಮುಂದಿನ ಅಕ್ಕಾರೆ.
2: ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ. ಹಲೋ
4: ಹಲೋ ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು?
4: ಮೇಡಮ್ ಶಿವಣ್ಣ ಅಂತ, ಮೈಸೂರಿಂದ.
0: ಶಿವಣ್ಣ, ರೇಡಿಯೋ ಸೆಟ್ನ ದೂರ ಇಡಿ.
4: ಹಾ ಓಕೆ ಸರ್.
2: ಶಿವಣ್ಣ ಅವರು ಹೇಳ್ತೀರಾ?
4: ಹಾ ಮೇಡಮ್, 11, 12, 13, 14, 15, 16, 17, 18, 19, 20.
2: ಇದೀಗ ನಾವ್ ಯಾವ್ಯಾವ ಪದಗಳನ್ನ ಕೊಟ್ಟಿದೀವಿ ಅದರೊಂದಿಗೆ ಹೇಳ್ತೀರಾ?
4: ಹಾ ಮೇಡಮ್, ಚಪ್ಪಾಳೆ, ಕಾರ್ಯಕ್ರಮ, ಬಿಟ್ಟು ಬಿಡಿ, 16, 20, 20, ಮೌನ.
2: ಕರೆಕ್ಟ್ ಆಗಿ ಹೇಳಿದಿರಾ?
4: ಹೌದು ಮೇಡಮ್.
2: ಹಾ, ಹಾಗಾದ್ರೆ ನಿಮಗ್ ನಾವು ಕೊಡ್ತಾ ಇರೋ ಪದ ಯಾವುದೋ ಒಂದೇ ಒಂದು ನಂಬರ್ಗೆ ಕೊಟ್ಟಿರ್ಲಿಲ್ಲ ಅಲ್ವಾ ಸಂಖ್ಯೆಗೆ, ಆ ಸಂಖ್ಯೆಗೆ ಒಂದೇ ಮಾತರಂ ಹೇಳಬೇಕು.
4: ಒಂದೇ ಮಾತರಂ ಮೇಡಮ್,
2: ಹೇಳಿ.
4: ಚಪ್ಪಾಳೆ, ಕಾರ್ಯಕ್ರಮ, ಬಿಟ್ಟು ಬಿಡಿ, ಒಂದೇ ಮಾತರಂ, 16, 20, 20, ಮೌನ.
2: ನಾವು ಚಪ್ಪಾಳೆಗೆ ಚಪ್ಪಾಳೆ ಹೊಡಿಬೇಕು ಅಂದಿದ್ವಿ, ಚಪ್ಪಾಳೆ ಪದ ಹೇಳಬಾರ್ದು ಅಂತ.
0: ಶುರು ಮಾಡಿ, ಮತ್ತೆ ಮತ್ತೆ ಮತ್ತೆ ಶುರು ಮಾಡಿ.
4: ಆಯ್ತು ಸರ್. ಕಾರ್ಯಕ್ರಮ, ಬಿಟ್ಟು ಬಿಡಿ, ಒಂದೇ ಮಾತರಂ, 16, 20, 20, ಮೌನ.
0: ಕರೆಕ್ಟಾಗಿ ಬರ್ಕೊಂಡಿದ್ರಾ?
4: ಹೌದು ಸರ್, ಬರ್ಕೊಂಡಿದೆ.
0: ಅದಕ್ಕೆ ಕರೆಕ್ಟ್ ಆಗಿ ಹೇಳಿದಿರಿ.
4: ಹೌದು ಸರ್.
0: ಅದೆಂಗೆ ಚಪ್ಪಾಳೆ ಬರ್ಕೊಬಿಟ್ರೆ?
4: ಚಪ್ಪಾಳೆ ಚಪ್ಪಾಳೆ ಬರ್ಕೊಂಡಿದೆ ಸರ್ ಅದು.
0: ಓಕೆ ಶಿವಣ್ಣ, ಕರೆ ಮಾಡಿದ ಧನ್ಯವಾದಗಳು, ಪ್ರಯತ್ನ ಪಟ್ಟಿದ್ರಿ. ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು.
4: ಓಕೆ, ಧನ್ಯವಾದಗಳು.
0: ಓಕೆ ಚಿನ್ಮಯ, ಈಗ ಇರೋದು ಟ್ವಿಸ್ಟು. ಈಗ ಮುಂದಿನ ಕರೆ ಸ್ವೀಕಾರ ಮಾಡೋಣ. ಹಲೋ ಹಲೋ,
5: ನಮಸ್ತೆ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ? ವೇದ. ವೇದ ಶಿವಕುಮಾರ್, 1 to 27. ಓಕೆ, ಈಗ ಕಾರ್ಯಕ್ರಮದ ಆರಂಭದಿಂದ 1 to 20 ಸಂಖ್ಯೆಗಳಿಗೂ ನಾವು ಒಂದೊಂದು ಪದ ಕೊಟ್ಟಿದ್ವಿ, ಶುರು ಮಾಡಿ ಹೇಳ್ತೀರಾ?
5: ಸರ್ ಎಲ್ಲ ಕೇಳ್ಕೊಂಡು 16ಕ್ಕೊಂದು ಕೇಳಿಸ್ಕೊಂಡಿಲ್ಲ.
0: 16ಕ್ಕೆ ಒಂದೇ ಮಾತ್ರ, ಶುರು ಮಾಡಿ
2: ಹೇಳಿ.
5: ಹಾಯ್ ಎಫ್ ಎಂ ಮೈಸೂರು, ನಮಸ್ಕಾರ. 100.6 ಕೇಳುಗರೆ, ಹಲೋ ಶೋ ಆಕಾಶವಾಣಿ ಏನ್ ಉಷ್. ಕಾರ್ಯಕ್ರಮ, ಬಿಟ್ಟು ಬಿಡಿ, ಒಂದೇ ಮಾತ್ರ, 16, 20, 20, ಮೌನ.
0: ವಿನರ್ ಹೊರಗಡೆ ಚಪ್ಪಾಳೆ ಜೋರಾಗಿ. ಕರೆಕ್ಟ್ ಕರೆಕ್ಟ್ ಬರ್ಕೊಂಡಿದ್ರಿ ಅಲ್ವಾ?
5: ಹೌದು ಸರ್, ಬರ್ಕೊಂಡಿದ್ದೀನಿ ಸ್ಟಾರ್ಟಿಂಗ್.
0: ಇಲ್ಲ ಇಲ್ಲ ಅಂದ್ರೆ
5: 20ವರೆಗೆ ಎಲ್ಲಿ ತುಂಬಾ ಕಷ್ಟ ಆಗುತ್ತೆ ಸರ್.
0: ಹೌದಾ? ಓಕೆ. ಹಾಯ್ ಎಫ್ ಎಂ ಮೈಸೂರು, ನಮಸ್ಕಾರ. 100.6 ಕೇಳಿದ್ರು, ಹಲೋ ಶೋ ಆಕಾಶವಾಣಿ ಗೇಮ್ ಉಷ್ ಚಪ್ಪಾಳೆ, ಕಾರ್ಯಕ್ರಮ, ಬಿಟ್ಟು ಬಿಡಿ, ಒಂದೇ ಮಾತ್ರಂ, 16, 20, 20, ಮೌನ. ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ವೇದ, ವೇದ ಅವರಲ್ಲ, ವೇದ ಅವ್ರ ಹಾಸನದಿಂದ ಬಹಳ ಪ್ರೀತಿಯಿಂದ ಕರೆ ಮಾಡಿದ್ರಿ, ಇದೇ ರೀತಿ ಕರೆ ಮಾಡ್ತೀರಿ. ಧನ್ಯವಾದ, ನಮಸ್ಕಾರ. ಓಕೆ ಚಿನ್ಮಯ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಯಿತು. 20 ಸಂಖ್ಯೆಗಳನ್ನು ಕೂಡ ನಾವು ತಗೊಂಡ್ವಿ, 20 ಸಂಖ್ಯೆಗಳನ್ನು ಕೂಡ ಎಲ್ಲ ಸಂಖ್ಯೆಗಳಿಗೂ ಒಂದೊಂದು ಪದಗಳನ್ನು ಕೊಟ್ವಿ. ಕೊನೆಗೆ ವೇದ ಅವರು ಕರೆ ಮಾಡಿ ಕೂಡ 20 ಸಂಖ್ಯೆಯ ಎಲ್ಲ ಪದಗಳನ್ನು ಕೂಡ ಹೇಳಿ ಕಾರ್ಯಕ್ರಮ ಮುಗಿಸುವಂತಹ ಸಮಯಕ್ಕೆ ಕರೆಕ್ಟಾಗಿ ಕರೆ ಮಾಡಿ ಕರೆಕ್ಟ್ ಉತ್ತರನೂ ಕೊಟ್ಟರು, ಭಾಳ ಸಂತೋಷ ಆಯಿತು.
2: ಹೌದು.
0: ಓಕೆ, ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅನ್ನುವಂತಹ ಆಶಯ ನಮ್ಮದು. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು, ಪಿನ್ಕೋಡ್ 5700020. ಹಾಗೆ ಇಮೇಲ್ ಕೂಡ ಮಾಡ್ಬೋದು, replyaarmysore@gmail.com, replyaarmysore@gmail.com ಅಂತ ಹೇಳ್ತಾ ಚಿನ್ಮಯಿ, ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಬರೆದು ಕಳಿಸ್ಬೋದು. ತಾವು ಬಹಳಷ್ಟು ಜನ ಬದುಕು ಕಳಿಸ್ತಾ ಇದ್ದಾರೆ, ಅದೇ ರೀತಿಯಾದ ಕಾನ್ಸೆಪ್ಟ್ಗಳನ್ನು ನಾವು ನಮ್ಮ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಬಳಸಿಕೊಂಡು ನಿಮಗೆ ಹೊಸ ಹೊಸ ರೀತಿಯ ಇನೋವೇಟಿವ್ ಪ್ರೋಗ್ರಾಮ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾನು ಹೇಗೆ ಬರೀಲಿ, ಆ ಕಾರ್ಯಕ್ರಮಕ್ಕೆ ಯೋಗ್ಯವಾಗಿರುತ್ತೋ ಅದು ಆಗಲ್ವೋ ಅನ್ನೋದು ಅಂಜಿಕೆ ಬೇಡ, ಬರೆದು ಕಳಿಸಿ. ಅದು ಏನೇ ತಪ್ಪುಗಳಿದ್ರೂ ಕೂಡ ಆ ತಪ್ಪುಗಳನ್ನ ತಿದ್ದುಕೊಂಡು ಸಾಧ್ಯ ಆದರೆ ಆ ಕಾನ್ಸೆಪ್ಟನ್ನು ಬಳಸ್ಕೋತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಬಂತು ಚಿನ್ಮಯಿ. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ರಿಗೂ ಟಾಟಾ.

0: ಬಾಯ್ ಬಾಯ್, ನಮಸ್ಕಾರ.
1: ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
2: ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ ಕೆಎಸ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ 12:05 ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೋಲನ್ನು ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತಹ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತಹ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೋಲನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ

0: ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ ಎರಡನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗ ಆವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ ಒಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದು ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾವು ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದು 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರೆ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ. ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕು ಅಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದ ಒಳಗ. ಆಮೇಲೆ ಅದನ್ನ ಓದುವಾಗ ನನ್ಗೆ ಇಲ್ಲಿ ಆಕಾಶವಾಣಿ ಒಳಗ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ. ಅವಾಗ್ನೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೊಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು. 2 ವರ್ಷದ ಸಲುವಾಗಿ ಸ್ವೀಡನ್ಗೆ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು. ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
0: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನೂ ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸಿಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
1: ಹೌದು, ಸ್ವೀಡನ್ಗೆ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದು ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗೆ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ. ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್, ದಿವಸಕ್ಕೆ 8 ರಿಂದ 10 ತಾಸಿನ ಕಾಲೇಜ್ ಅದು. 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರೆ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
0: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
1: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರೆ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜುಯೇಷನ್ ಸಹಿತ ಸ್ವೀಡಿಶ್ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡೋದು ಕಂಪಲ್ಸರಿ ಅದ ಅಲ್ಲಿ.
0: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ ಎರಡು ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗೆ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
1: ಹೌದು.
0: ಹೆಂಗ ಅನಿಸ್ತು?
1: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ ನಾಗ ಊ ಅಂತ ಓದ್ಬೇಕು ನೀವು ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ ಹಿಂಗ, ಎಲ್ಲಾರು ಅದಕ್ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಒಂದ್ರನ್ನ ಅರ್ಥ ಮಾಡ್ಕೊಳ್ಳೋದ. ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದ್ ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗ್ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸ್ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗೆ ಎಷ್ಟು ಕಾಂಪ್ಲೆಕ್ಸ್ ಆಗ್ತದೆ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರಿಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರೆ ಅದು ಅನಿವಾರ್ಯ ಇತ್ತು. ಭಾಷಾ ಕಲಿಯೋದು ಎಲ್ಲಾರು ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
0: ಈಗ ತಮ್ಮ ಮಕ್ಕಳು ಅಲ್ಲೇ ಶಾಲೆಗಳಲ್ಲೇ ಕಾಲೇಜ್ಗಳಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದ್ ಲ್ಯಾಂಗ್ವೇಜ್ ಆಗಿ ಇರ್ತದ, ಸ್ವೀಡಿಶ್ ಮೇನ್.
1: ಹೌದು,
0: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
1: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವ್ 2 ವರ್ಷಕ್ಕೆ ವಾಪಸ್ ಬರೋ ಯೋಜನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ದು ಬೆನಿಫಿಟ್ಸ್ ಅವ.
0: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ?
1: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದೆ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೂಡುದು ಇಲ್ಲ. ಅವರೆಲ್ಲ 80-90 ವರ್ಷದವರು, ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗ್ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರೆ ಕತ್ತಲದಾಗ. ರಿಫ್ಲೆಕ್ಟರ್ ಜಾಕೆಟ್ ಹಾಕೋದಾರ ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರು ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು, ಆ ತರದ್ ಇರೋದ್ರಿಂದ ಅವ್ರು 80-90 ವರ್ಷಕ್ ನೀವು ಎಲ್ಲಾರು ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲ್ಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ, ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ಬರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನು ನಿಮ್ಗೆ ಏನೋ ಹೇಳಿದೆ ಅಂದ್ರೆ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ, ಅಷ್ಟು ಸೀದಾ ಸಾದ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ, ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನೆ ಅದಲ್ಲ ಅದು ಇದೆ ಅದ ಅಂತ. ಆದ್ರೆ ಜೀವನ ಕಷ್ಟ ಅದ ಅಂದ್ರ ಅದೇ ಕತ್ಲ ಸಲುವಾಗಿ, ಥಂಡಿ ಸಲುವಾಗಿ ಆಗ್ಲಿ.
0: ನಿಮಗೆ ಅಲ್ಲಿ ಹೋದ ತಕ್ಷಣ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
1: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತೀರಿ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ, ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿಗೆ ಹೋಗಿ ಸಾಮಾನು ತಗೊಂಬಂದ್ರಿ, ಇದ್ ಕೆಟ್ಟದಂದ್ರೆ ಇದ್ ಯಾಕೆ ಕೆಟ್ಟದ, ಇದ್ ನೀವು ಕೆಡ್ಸಿರಿ, ಇದ್ ಪ್ರಶ್ನೆನೇ ಇಲ್ಲ, ಸೀತ್ ತಗೋತಾರ. ಹೌದು, ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನು ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
0: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
1: ಅದೇ
0: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗೀವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
1: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದು ಒಂಚೂರು ದುಃಖದ ವಿಷಯ ಅದ, ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ, ಅವಾಗ ಅವ್ರಿಗೆ ಇದ್ ಕೊಡ್ತಾರೆ ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದಬಹುದು, ಸೋಷಿಯಾಲಜಿ ಓದಬಹುದು, ಸೈಕಾಲಜಿ ಓದಬಹುದು, ಹಿಂಗ ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗೆ ಹೈರಾಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ
2: ಡಿಗ್ನಿಟಿ
1: ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸ್ ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ ಅದು.
0: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
1: ಅನಿಸ್ತದ, ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದ್ ಅದು ಸ್ಟಾಕ್ ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದ್ ಸರವಣ ಭವನ ಆಗಿದ್ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕು ಏನ್ ಮಾಡಿದ್ರು ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
0: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ ಆಗಿದೆ.
1: ಹೌದು ಹೌದು, ಎಲ್ಲಾ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದಾನೆ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆ ಅವ, ಸಮುದ್ರದ, ಹಿಂಗಾಗಿ ಸೀ ಫುಡ್ ಮೇನ್ ಅಲ್ಲಿದ್. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗ್ಯದ.
0: ಮತ್ತೆ ಪೊಲ್ಯೂಷನ್ ಹೇಗೆ
1: ಅಲ್ಲೆಲ್ಲ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದೆ, ಅದು ದಿವಸಕ್ಕೆ ನೂರಾರು ಗಟ್ಲೆ ಕ್ರೋನರ್ಸ್ ಒಳಗ್ ಬರ್ತದ. ಹಿಂಗಾಗಿ ಸಾಮಾನ್ಯ ಮನುಷ್ಯಗ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾರು ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, ಹತ್ರ ಬಸ್ ಸ್ಟಾಪ್ಸ್ ಇರ್ತಾವು. ಹಿಂಗಾಗಿ ಎಲ್ಲಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಅದನ್ನ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರು ನಿಮ್ಗೆ ಹೆವಿ ಫೈನ್ ಬೀಳ್ತದ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
0: ಈಗ ಮಂಜುಳ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ.
1: ಹೌದು.
0: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ದೀರಿ, ಇದು ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
1: ನಾವು ಹೋದ ಕೂಡಲೇ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ. ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ಕೆ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನಿಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ ಮಾಡಿದ್ರು 100+ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಇತ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದು ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ, ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗೂ ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು, ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
0: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
1: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ ಲಿಂದ ಅಕ್ಟೋಬರ್ ತನಕ ಬರಬಹುದು.
0: ಈಗ ಮಂಜುಳ ಅವರ, ಸಂಗೀತದೊಳಗ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗೆ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತದ್ದು ಕೂಡ ತಮಗ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲಿನೇ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
1: ಓ ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೇ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದು ಎರಡು ಮೂರು ದೇಶ ಉಳಿದಾವು, ಅವನ್ನು ಮಾಡ್ಬೇಕಂತ ಬಹಳ ಆಶೆ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶೆ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸು ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗೆ ಎಲ್ಲಿ ಹೋದ್ರು ನನ್ಗೆ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದು ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರಿಗೂ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರ ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನಾನು ನೋಟ್ ಡೌನ್ ಮಾಡ್ತೀನಿ.
0: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
1: ಹೌದು.
0: ಈ ಆಸಕ್ತಿ ಹೆಂಗ್ ಬಂತು?
1: ನನ್ಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನಂಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಬೊಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ, ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
0: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
1: ಜಟಾ

0: ಅಂತೂ ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ಲವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡ್ಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರೆದ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೆ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು, ಆದ್ರ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ, ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗು ಹೆಂಗ್ ಅದ್ರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ ನಮ್ದ್ ಹೆಂಗಸರದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೇ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದೆ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ನಾಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ ಒಂದ್ ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ ಎಲ್ಲ ಕಲ್ಚರಲ್ ಇರ್ಬಹುದು, ಸೈಕೋಲಜಿಕಲ್ ಇರ್ಬಹುದು, ಇಮೋಷನಲ್ ಇರ್ಬಹುದು, ಪ್ರೊಫೆಷನಲ್ ಇರ್ಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ ಒಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ.
0: ಅದರ
1: ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ, ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರು ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದ್ರಿ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:38. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮ, 12:45 ನಮ್ಮ ಆರೋಗ್ಯ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತ ಮಾತುಕತೆ. ಸಂದರ್ಶಕರು ಜೆಎಂ ಚಂದು ನವರ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ರೂಪಾ ರಾವ್ ಮತ್ತು ದೀಪಾ ರಾವ್ ಅವರಿಂದ. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಹಾಗೂ ಎಂಎಸ್ ಪುಟ್ಟರಾಜು ಅವರ ನಾಗಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಇಂದು ಸಂಜೆ 4:45 ಹಿಂದಿ ಪಾಠ. ಪ್ರಸ್ತುತಿ ಅನುರಾಧ ಮೂರ್ತಿ. 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ಬಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10

ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12:35. ದೇವರ ನಾಮ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವಿಜಯಲಕ್ಷ್ಮಿ ಶರ್ಮಾ ಅವರು ಹಾಡಿರುವ ಭಜ ಗಂಗಾಧರ ಭಜ ಅಭಯಂಕರ ಭಜ ಮಾನಸಾಯೇ ಶಿವ ಗಜ ಚರ್ಮಾಂಬರ ಶಿವನೇ ನಿನ್ನ ಭಜಿಸುವೆ ಸತ್ಯ ಶಿವ. ರಚನೆ ಆರ್ ಎನ್ ಜೈಗೋಪಾಲ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪುರಂದರದಾಸರ ರಚನೆ ದಾಸರ ನಿಂದಿಸಬೇಡ ಮನುಜ ದಾಸರ ನಿಂದಿಸಬೇಡ ಹರಿದಾಸರ ನಿಂದಿಸಬೇಡ ಹಾಡಿದ್ದಾರೆ ಆರ್ ವೇದವಲ್ಲಿ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಮಗುವಿನ ಮೂಲ ತಂದೆಯ ಅಂದರೆ ಬಯಾಲಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ಮಗುವಿನ ತಾಯಿಯ ತಂದೆಯ ಅಂದರೆ ತಾತನ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
0: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಸಮಯ 12:45.
1: ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ, ಈ ಕುರಿತು ಮೈಸೂರಿನ ಬಾಲ ನ್ಯಾಯಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
2: ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೇ, ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಂತ ನೀವು ಹೇಳ್ತೀರಾ?
3: ಇಂಡಿಯಾನಲ್ಲಿ 45% ಚಿಲ್ಡ್ರನ್ ಇದಾರ್. ಇಟ್ ಇಸ್ ಎ ವೆರಿ ಗ್ರೇಟ್ ಫೀಚರ್ ವೇರ್ ನೋ ಅದರ್ ಕಂಟ್ರಿ ಹ್ಯಾಸ್ ದಿಸ್ ಪಾಪ್ಯುಲೇಷನ್. ಮಕ್ಕಳಲ್ಲಿ ಈ ವರ್ತನಾ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದಕ್ಕೆ ಒಂದು ಚಿಕ್ಕ ಉದಾಹರಣೆ ಇದೆ. ಪಡವಲಕಾಯಿ ಅಂತ ನಾವು ನೋಡ್ತೀವಿ ಹಳ್ಳಿಗಳಲ್ಲಿ, ಅದು ಬೆಳವಣಿಗೆ ಬರ್ತಾ ಇರುವಾಗ ಕೆಳಗೆ ಒಂದು ಕಲ್ಲು ಕಡ್ತಾರೆ. ಕಲ್ಲು ಕಡಲಿಲ್ಲ ಆದರೆ ಸುತ್ತಕೊಂಡು ಹೋಗಿ ಡೊಂಕಾಕ್ಬಿಟ್ಟು ಅದು ಪಲ್ಯ ಮಾಡಲಿಕ್ಕೇನೋ ವ್ಯರ್ಥವಾಗ್ತದೆ. ಅದರಿಂದ ಆ ಭಾರ ಇರುವ ಕಾರಣದಿಂದ ಆ ಪಡವಲಕಾಯಿ ನೆಟ್ಟಿಗೆ ಬೆಳೆಯುತ್ತದೆ. ಹಾಗೆ ಮಕ್ಕಳ ವಿಷಯದಲ್ಲಿ ಪೇರೆಂಟ್ಸು ಒಂದು ಸಕ್ರಿಯವಾಗಿ ಒಂದು ಕ್ರಮಗಳು ತಗೊಳ್ಳಿಕ್ಕೆ ಸಿದ್ಧತೆ ಹೊಂದಬೇಕು. ಅಂದರೆ ಪೇರೆಂಟ್ಸ್ಗೆ ಕೆಪಾಸಿಟಿ ಇಲ್ಲ ಅಂತ ಇಲ್ಲ, ಬಟ್ ನಮ್ಮ ಹತ್ರ ಕ್ರೇಯನ್ ಒಂದು ಪೇಂಟಿಂಗ್ ಪೆನ್ ಏನೋ ಇದ್ರೆ ಪೆನ್ನು ಬುಕ್ಕು ಇರುವುದು ಬೇರೆ ವಿಷಯ, ಅದನ್ನು ಒಂದು ಚಿತ್ರವಾಗಿ ಬರೆಯುವುದು ಬೇರೆ ವಿಷಯ. ಸೊ ಇದಕ್ಕೆ ಸಾಧನ ಬೇಕು. ಅದಕ್ಕೆ ಪ್ರತಿಯೊಂದು ಪೇರೆಂಟ್ಸ್ ಎಲ್ಲರಿಗೇನೋ ನನ್ನ ವಿನಂತಿ ಏನಂದ್ರೆ, ಮಕ್ಕಳನ್ನ ಬೆಳೆಸುವುದು ಒಂದು ಸಾಧನೆ. ಎರಡನೇ ವಿಷಯ, ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಟು ರೇಜ್ ಎ ಚೈಲ್ಡ್ ಯು ನೀಡ್ ದ ಹೆಲ್ಪ್ ಆಫ್ ಎಂಟೈರ್ ವಿಲೇಜ್. ಅಂದರೆ ಎಷ್ಟೋ ಸಾಧನ ಮಾಡಿದ್ರೇ ಒಂದು ಮಗು ಸೊಸೈಟಿಗೆ ಅನುಕೂಲವಾಗಿ ಬೆಳೆಯುತ್ತಾನೆ. ಇಲ್ಲಿ ಪೇರೆಂಟ್ಸು ಈ ವಿಷಯವನ್ನು ಸೀರಿಯಸ್ ಆಗಿ ತಗೊಳ್ಬೇಕಂತ ಸೀರಿಯಸ್ನೆಸ್ ತಗೊಂಡಿದ್ರೆ ಭಾಳಷ್ಟು ಸಮಸ್ಯೆಗಳು ಕಡಿಮೆ ಆಗ್ತವೆ. ಉದಾಹರಣೆಗೆ ಭೂಮಿ ಇದೆ, ಅದರಲ್ಲಿ ನಾವು ಏನೂ ಬೆಳೆಸಿಲ್ಲ ಆದರೆ ಅದು ಕಾಡಾಗಿಬಿಡ್ತದೆ. ಆ ಕಾಡನ್ನು ಹಂಗೆ ಬಿಟ್ಬಿಟ್ಟಿದ್ರೆ ಅಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸು ಬಂದ್ಬಿಡ್ತವೆ, ಆಮೇಲೆ ಅಲ್ಲಿ ಹೋಗೋಕೆ ಭಯಪಡ್ತಾರೆ. ಅದೇ ಕಾಡನ್ನು ನಾವು ಕ್ರಮಬದ್ಧವಾಗಿ ಬೆಳೆಸಿದ್ರೆ ಬೃಂದಾವನ್ KRS ಗಾರ್ಡನ್ ಆಗ್ತದೆ, ಎಂಟ್ರಿ ಫೀಸ್ ಇರ್ತದೆ. ಹಾಗೆ ಮಕ್ಕಳ ಬೆಳವಣಿಗೆಯಲ್ಲಿ ಭಾಳಷ್ಟು ಕಾಳಜಿ ವಹಿಸಬೇಕು. ಮೇಡಮ್, ಇದು ಎಲ್ಲರಿಗೆ ನನ್ನ ವಿನಂತಿ ಏನಂದರೆ, ಮಕ್ಕಳನ್ನೇ ಈ ಕುಂಬಾರ ಮಟಕ ಮಾಡುವುದು ಎಕ್ಸಾಂಪಲ್ ಹೇಳ್ಬೋದು. ಅದು ಮೊನ್ನೆ ಬೇಸಿಕಲ್ಲಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ಇದು ಮಟಕ ಮಾಡೋದಕ್ಕೆ ಕುಂಬಾರಕ್ಕೆ ಶಕ್ತಿ ಸಾಧನ ಎರಡೂ ಇರಬೇಕು. ಬಟ್ ಈಗ ನವೀನ ಕಾಲದಲ್ಲಿ ಸ್ಟ್ರೆಸ್ ಕಾರಣದಿಂದ, ಪೇರೆಂಟ್ಸ್ ಅದರ ಎಂಗೇಜ್ಮೆಂಟ್ಸ್ ಕಾರಣದಿಂದ ಅಟೆನ್ಷನ್ ಕಡಿಮೆ ಆಗ್ತಾ ಇದೆ ಮಕ್ಕಳ ಮೇಲೆ, ಇದು ನಿಜ. ಆ ಲ್ಯಾಕ್ ಆಫ್ ಅಟೆನ್ಷನ್ ಕಾರಣದಿಂದ ಮಗು ಏನೇನೋ ಬೆಳೆದ್ಬಿಡ್ತಾನೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಪೇರೆಂಟ್ಸ್ ಆರ್ ಆಲ್ರೆಡಿ ಬಿಲೀವಿಂಗ್ ಈ ಚೈಲ್ಡ್ ಇದಾಗಬೇಕು ಅದಾಗಬೇಕು, ಆಲ್ರೆಡಿ ಒಂದು ಡಿಸಿಷನ್ಗೆ ಬಂದುಬಿಡ್ತಾರೆ. ಆ ಡಿಸಿಷನ್ ಬಂದುಬಿಟ್ಟು ಮಗುವನ್ನ ಬೆಳೆಸ್ತಾರೆ, ಅದು ಫೇಲ್ ಆಗ್ತದೆ. ಯಾವುದು ಡಿಸಿಷನ್ಗೆ ಬರೋಕೆ ಆಗೋದಿಲ್ಲ. ಪ್ರತಿಯೊಂದು ಮಗುವು ಡೈಮಂಡೇ. ಅದು ಏನಾಗ್ತದೆ ಅಂತ ನೀವು ಈಗಲೇ ಡಿಸೈಡ್ ಮಾಡಬಾರ್ದು. ಒಂದು ನ್ಯೂಟ್ರಲ್ ಆಟಿಟ್ಯೂಡ್ನಿಂದ ಮಕ್ಕಳನ್ನ ಬೆಳೆಸೋ ಶುರು ಮಾಡಿದ್ರೆ ದೆನ್ ಮಗು ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತಾನೆ. ನನ್ನ ಮಗು ಇಂಜಿನಿಯರ್ ಆಗಬೇಕಂತ ನೀವು ಮೊದಲೇ ಡಿಸೈಡ್ ಮಾಡಿಕೊಂಡು ಬೆಳೆಸಿದ್ರೆ ಮಗು ವಿಲ್ ನಾಟ್ ಕೋಆಪರೇಟ್.
2: ಅಂದ್ರೆ ನಾವು ಮಗುವಲ್ಲಿ ಯಾವ ಸ್ಕಿಲ್ ಇದೆ ನಾವು ಗುರುತಿಸಿ ಅದಕ್ಕೆ ಪೋಷಣೆಯನ್ನ ಕೊಡಬೇಕು. ನಾನು ಇಂಜಿನಿಯರ್ ಆಗ್ಲಿಲ್ಲ, ನನ್ನ ಮಗನಾದ್ರೂ ಇಂಜಿನಿಯರ್ ಆಗ್ಲಿ ಅನ್ನೋ ಆಸೆ ಇಟ್ಕೊಂಡು ಇದು ಮಾಡಬಾರ್ದು.
3: ಡಿಸೈಡ್ ಬಂದ್ಬಿಟ್ಟಿದ್ರೆ ಕಡ್ಡಾಯವಾಗಿ ಸಮಸ್ಯೆಗಳು ಬಂದ್ಬಿಡ್ತವೆ. ಈ ಸಮಸ್ಯೆಗಳಲ್ಲಿ ಎರಡು ಮುಖ್ಯವಾದಂಥ ವಿಷಯಗಳು ಆಲ್ ಇಂಡಿಯಾ ರೇಡಿಯೋ ಮೂಲಕ ನಾನು ಎಲ್ಲರಿಗೂ ವಿನಂತಿ ಮಾಡಬೇಕು. ಟ್ರೂಯೆನ್ಸಿ ಅಂಡ್ ಸ್ಕೂಲ್ ಡ್ರಾಪ್ಔಟ್ ಅಂತ ಎರಡು ಸಮಸ್ಯೆಗಳು. ಟ್ರೂಯೆನ್ಸಿನಲ್ಲಿ ಏನಾಗ್ತದೆ, ಮಗು ಸಾಲಕ್ಕೆ ಹೋಗ್ತಾನೆ, ಎಕ್ಸಾಕ್ಟ್ಲಿ 9 ಗಂಟೆಗೆ ಹೋಗ್ತಾನೆ, ಎಕ್ಸಾಕ್ಟ್ಲಿ 5:00 ಮನೆಗೆ ಬರ್ತಾನೆ. ಆದರೆ ಇಲ್ಲಿ ವಿಚಿತ್ರವಾದಂಥ ವಿಷಯ ಏನಂದರೆ, ಮಗು ಸಾಲಕ್ಕೆ ಹೋಗಲಿಲ್ಲ,
2: ಬೇರೆ ಎಲ್ಲೋ ಹೋಗುತ್ತೆ,
3: ಎಲ್ಲಿಗೋ ಹೋಗ್ತಾನೆ, ರೈಲ್ವೆ ಸ್ಟೇಷನ್ಗೋ ಎಲ್ಲಿಗೋ ಹೋಗ್ತಾನೆ, ಏನೇನೋ ಕೆಟ್ಟ ಅಭ್ಯಾಸಗಳು ಕಲಿತಾನೆ. ಬಟ್ ಮನೆ

0: ಬಂದ ಮೇಲೆ ಆ
1: ಹ್ಮ್
0: ಮಗು ಎಷ್ಟು ಇಂಟೆಲಿಜೆಂಟ್ ಆಗಿ ಇರ್ತಾನಂದ್ರೆ,
1: ಹ್ಮ್
0: ಸಾಲದಲ್ಲಿ ಅವ್ರ ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆ
1: ಹ್ಮ್
0: ಫೋನ್ ಮಾಡಿ ಸಾಲದಲ್ಲಿ ಏನ್ ನಡೀತೋ ತಿಳ್ಕೊಂಡು ಮನೆಯಲ್ಲಿ ಎಲ್ಲ ಹೇಳ್ತಾನೆ, ಪೇರೆಂಟ್ಸ್ ನಂಬಿಡ್ತಾರೆ, ಸಾಲಕ್ಕೆ ಹೋಗಿದ್ದಾನೆ ಅಂತ. ಈ ಸಮಸ್ಯೆನ ಟ್ರೂಯಾನ್ಸಿ ಅಂತ ಹೇಳ್ತೀವಿ. ಪೇರೆಂಟ್ಸ್ ಇದು ಜೋಪಾನವಾಗಿ ಇರಬೇಕು. ಅಂದ್ರೆ ನಾನು ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ಮಕ್ಕಳು ಮಾಡುವ ಸಮಸ್ಯೆ ಇದು ಟ್ರೂಯಾನ್ಸಿ. ಎರಡನೇ ವಿಷಯ ಸ್ಕೂಲ್ ಡ್ರಾಪ್ ಔಟ್. ಸ್ಕೂಲ್ ಡ್ರಾಪ್ ಔಟ್ ಅಂದ್ರೆ 6 ವರ್ಗೂ 7 ವರ್ಗೂ ಓದಿ ಮತ್ತು ಹೋಗುವುದಿಲ್ಲ. ಮೂರನೇ ಸಮಸ್ಯೆ ರೆಸಿಸ್ಟೆನ್ಸ್ ಟು ಗೋ ಟು ಸ್ಕೂಲ್. ಕೆಲವು ಮಕ್ಕಳು ಸ್ಕೂಲ್ಗೆ ಕಳಿಸಿದ್ರೆ ಅಳ್ತಾರೆ,
1: ಏನೇನೋ ನೆಪ ಮಾಡೋದು, ಹೊಟ್ಟೆ ನೋವುತ್ತಾ ಇದೆ, ಇವತ್ತು ತಲೆ ನೋವುತ್ತಾ ಇದೆ, ಜ್ವರ ಬಂತು.
0: ಇಂಥ ಮಕ್ಕಳಿಗೆ ದಟ್ ಇಸ್ ಎ ವ್ಯಾಲ್ಯೂಬಲ್ ಆಪರ್ಚುನಿಟಿ ಫಾರ್ ಪೇರೆಂಟ್. ಅದು ಒಂದು ಬೆಲೆಬಾಳುವ ಆಪರ್ಚುನಿಟಿ ಪೇರೆಂಟ್ಸ್ಗೆ. ಪೇರೆಂಟ್ಸ್ ಸಮಸ್ಯೆ ಆಗಿ ತಗೋಬಾರದು. ಓಕೆ, ಆ ಮಗುವನ್ನ ಏನು ಕೇಳಬೇಕು, ಆಯ್ತಪ್ಪ ಇವತ್ತು ಸ್ಕೂಲ್ಗೆ ಹೋಗುವುದಿಲ್ಲ, ಏನು ಮಾಡಬೇಕು ಅಂತ. ಆ ಮಗು ಪಾರ್ಕ್ಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಪಾರ್ಕ್ಗೆ ಕರ್ಕೊಂಡೋಗಿ, ಪಾರ್ಕ್ಗೆ ಕರ್ಕೊಂಡೋಗಿ ಅಲ್ಲಿ ಅಕಾಡೆಮಿಕ್ಸ್ ಇಂಟ್ರೊಡ್ಯೂಸ್ ಮಾಡಿ. ಮರಗಳೆಲ್ಲ ಕೌಂಟ್ ಮಾಡಿ, ಈ ಮರಗಳಲ್ಲಿ ಎತ್ತರ ಇರುವ ಮರಗಳೆಷ್ಟು, ಕಡಿಮೆ ಮರಗಳೆಷ್ಟು, ಈ ತರಹ ಅಕಾಡೆಮಿಕ್ಸ್ ಇಂಟ್ರೊಡ್ಯೂಸ್ ಮಾಡಿ. ಮಾಡಿದ್ರೆ ಮಗುವಿಗೆ ಅಕಾಡೆಮಿಕ್ಸ್ ಅಂದ್ರೆ ಭಯ ಹೊಟ್ಟೋಗ್ತದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ರಿಸರ್ಚ್ ಕಂಡಕ್ಟ್ ಮಾಡಿದರು. ಈ ಬಾಲಕಾನೂನು ನ್ಯಾಯಮಂಡಳಿಗೆ ಬರ್ತಾ ಇರುವ ಈ ಕ್ರೈಮ್ ಅಫೆಂಡರ್ ಮಕ್ಕಳಲ್ಲಿ 75% ಮಾನಸಿಕ ಸಮಸ್ಯೆಗಳಿವೆ. ಅದರಿಂದ ಈ ಮಾನಸಿಕ ಸಮಸ್ಯೆಗಳು ಫೌಂಡೇಶನ್ ಫಾರ್ ಎವ್ರಿಥಿಂಗ್. ಇದರಲ್ಲಿ ನಾವು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಏನಂದ್ರೆ, ಮಗು ಸಾಲಕ್ಕೆ ಹೋಗುವುದು ಕಲಿಕೆ ಬೆಳವಣಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ರೂಪದಲ್ಲಿ ಇರುವುದಿಲ್ಲ. ಸ್ಟೇರ್ ಕೇಸ್ ಇಂಟೆಲಿಜೆನ್ಸ್ ಅಂತ ಒಂದಿದೆ. ಸ್ಟೇರ್ ಕೇಸ್ ಇಂಟೆಲಿಜೆನ್ಸ್ ಅಂದ್ರೆ ಮೆಟ್ಲು ಹತ್ತಿತೀವಿ ನಾವು. ಈ ಮೆಟ್ಲು ಹತ್ತುವಾಗ ಒಂದು ಕೆಳಗೆ ಭಾಗ ಇರ್ತದೆ, ನೆಕ್ಸ್ಟ್ ಮೆಟ್ಲೆ ಹೈಟ್ ಇರ್ತದೆ, ಆಮೇಲೆ ಈ ಹೈಟ್ ಇರುವ ಮೆಟ್ಲು ನೆಕ್ಸ್ಟ್ ಮೆಟ್ಲಿಕ್ಕೆ ಕಡಿಮೆ ಇರ್ತದೆ. ಇದು ವಿಚಿತ್ರವಾದಂತ ವಿಷಯ. ಮೂರನೇ ಮೆಟ್ಟು ಹೈಟ್ ಇದ್ರು ನಾಲ್ಕನೇ ಮೆಟ್ಟಕ್ಕೆ ಅದಕ್ಕೆ ಕಡಿಮೆ. ಆ ಕಾರಣದಿಂದ ಮಕ್ಕಳಲ್ಲಿ ಈ ಇಂಟೆಲೆಕ್ಚುವಲ್ ಬೆಳವಣಿಗೆ ಸ್ಟೇರ್ ಕೇಸ್ ಫಾಲೋ ಆಗ್ತದೆ. ಅಂದ್ರೆ ಒಂದೊಂದು ಮಗು ಬಿಲ್ಡ್ ಆಗ್ತಾನೆ, ಆಮೇಲೆ ಫ್ಲಾಟ್ಗೆ ಬಂದ್ಬಿಡ್ತಾನೆ. ಏನು ಕಲಿಯುತ್ತಾ ಇಲ್ಲ ಅಂತ ನಿಮ್ಗೆ ಅನುಮಾನ ಬರ್ತದೆ, ಕಲಿಯುತ್ತಾ ಇದ್ದಾನೆ. ಸಡನ್ಲಿ ಇನ್ನೊಂದು ಏರಿಯಾನಲ್ಲಿ ಬೆಳವಣಿಗೆ ಬರ್ತದೆ. ಮಗು ಇಂಟೆಲಿಜೆನ್ಸ್ ಬೆಳವಣಿಗೆ ನಿಮ್ಮ ಗೆಸ್ ವರ್ಕ್ಗೆ ಸಾಧ್ಯವಿಲ್ಲ.
1: ಅಂದ್ರೆ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೋ ಆ ಕ್ಷೇತ್ರದಲ್ಲಿ ಅವ್ರನ್ನ ಬಿಡಬೇಕಾಗತ್ತೆ.
0: ಅದೊಂದು ಮೇಡಮ್, ಆ ಬೆಳವಣಿಗೆ ಒಂದು ಗ್ರಾಫ್, ನೀವು ಇಮೇಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ತಜ್ಞರು ಇಮೇಜಿನ್ ಮಾಡ್ತಾರೆ. ಇದು ಜೊತೆಗೆ ಇನ್ನೊಂದು ಏನಂದ್ರೆ, ಈ ಸ್ಟೇರ್ ಕೇಸ್ ಇಂಟೆಲಿಜೆನ್ಸ್ ಜೊತೆಗೆ ಸ್ಪರ್ಟ್ ಅಂತ ಇರ್ತದೆ. ಸ್ಪರ್ಟ್ ಸ್ಪರ್ಟ್ ಅಂದ್ರೆ ಏನು, 10th ಕ್ಲಾಸ್ ವರೆಗೂ ಆರ್ಡಿನರಿ, ಪಿಯುನಲ್ಲಿ ಸ್ಟೇಟ್ ಫಸ್ಟ್ ಸ್ಪರ್ಟ್ ಅಂತ ಇರ್ತದೆ. ಅದರಿಂದ ಏ ಮಗು ಏನಾಗ್ತಾನಂತ ತಾಳ್ಮೆದಿಂದ ಇರಬೇಕು ಪೇರೆಂಟ್ಸ್. ಈ ತಾಳ್ಮೆ ಕಡಿಮೆ ಆಗುವಾಗ ಪೇರೆಂಟ್ಸ್ ಪನಿಷ್ಮೆಂಟ್ ಮಾಡ್ತಾರೆ.
1: ನೀವು ಹೇಳಿದಕ್ಕೆ ರಿವರ್ಸ್ ಇನ್ನೊಂದು ಆಕ್ಷನ್ ಆಗುತ್ತೆ. SSLC PUC ತನಕ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಿರೋ ಮಗು ಆಮೇಲೆ
0: ಅಕಾಡೆಮಿಕ್ಸ್
1: ಕಡಿಮೆ ಆಗಿಬಿಡ್ತಾನೆ.
0: ಇದು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಆಗ್ಲಿಕ್ಕೆ ಪರಿಣಾಮ ಏನಂದ್ರೆ, ಮಿನಿಸ್ಟ್ರಲ್ ಕೆಮಿಕಲ್ಸ್ ಇನ್ ದ ಬಾಡಿ, ರ್ಯಾಪಿಡ್ ಕೆಮಿಕಲ್ಸ್ ಮೂವ್ಮೆಂಟ್ ಇನ್ ದ ಬಾಡಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಬ್ರೈನ್ ಫಂಕ್ಷನ್. ಅದರಿಂದ ಗರ್ಲ್ ಚಿಲ್ಡ್ರನ್ ಫ್ರಮ್ 14 to 18 years ಬಹಳಷ್ಟು ಬದಲಾವಣೆಗಳು ಬರ್ತಾ ಇರ್ತದೆ. ಎಲ್ಲರಿಗೆ ನನ್ನ ವಿನಂತಿ ಏನಂದ್ರೆ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಲೋಯರ್ ಎಬ್ಡಾಮಿನಲ್ ಏಕ್ ಅಂದ್ರೆ ಕೆರೆಹೊಟ್ಟದಲ್ಲಿ ನೋವು ಬರುವುದು, ಅದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಮೋಸ್ಟ್ಲಿ ಎಮೋಷನಲ್ ಪ್ರಾಬ್ಲಮ್. ಅಂದ್ರೆ ಡಾಕ್ಟರ್ಗೆ ತೋರಿಸಬೇಡ ಅಂತ ಹೇಳ್ತಾ ಇಲ್ಲ, ತೋರಿಸಬಹುದು, ಬಟ್ ಅವ್ರಿಗೆ ಎಮೋಷನಲಿ ಪ್ರಾಬ್ಲಮ್ ಇದೆ ಅಂತ ಕಂಡಿಡಬೇಕು. ಅಂಡ್ ಇನ್ನೊಂದು, ಹೆಣ್ಣು ಮಕ್ಕಳ ವಿಷಯದಲ್ಲಿ ಲೋ ಬ್ಯಾಕ್ ಪೇನ್ ಬರ್ತದೆ. ಲೋ ಬ್ಯಾಕ್ ಪೇನ್ ಆಲ್ಸೋ ಇಸ್ ಎ ಇಂಡಿಕೇಶನ್ ಆಫ್ ಎಮೋಷನಲ್ ಪ್ರಾಬ್ಲಮ್. ಇನ್ನೊಂದು, ಹೆಣ್ಣು ಮಕ್ಕಳ ವಿಷಯದಲ್ಲಿ ವೀಪಿಂಗ್ ಶೋಲ್ಡರ್ ಸಿಂಡ್ರೋಮ್ ಅಂತ ಒಂದಿದೆ. ವೀಪಿಂಗ್ ಶೋಲ್ಡರ್ ಸಿಂಡ್ರೋಮ್ ನಲ್ಲಿ ಏನಾಗ್ತದೆ, ಮಗು ಮನೆಯಲ್ಲಿ ಆವರಣ ಸರಿಯಾಗಿಲ್ಲಾದ್ರೆ ಆಚೆ ಕಡೆ ಹೋಗಿ ಯಾರನ್ನೋ ಒಬ್ಬನು ಸುಮ್ಮನೆ ನಂಬಿಬಿಡ್ತಾರೆ. ದೆನ್ ದಟ್ ಫೆಲೋ ಥಿಂಕ್ ಆ ನಂಬುವುದು ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದರಿಂದ ಪೇರೆಂಟ್ಸ್ ಎಲ್ಲರಿಗೆ ನನ್ನ ವಿನಂತಿ ಏನಂದ್ರೆ, ಮನೆ ವಾತಾವರಣ ಸಪೋರ್ಟಿವ್ ಆಗಿಲ್ಲಾದ್ರೆ ಚಿಲ್ಡ್ರನ್ ವಿಲ್ ಡೆವಲಪ್ ವೀಪಿಂಗ್ ಶೋಲ್ಡರ್ ಸಿಂಡ್ರೋಮ್. ಯಾರತ್ರ ಹೋಗಿ ಕಷ್ಟಗಳು ಹೇಳ್ಕೊಳ್ತಾರೆ, ನನ್ನ ಮನೆಯಲ್ಲಿ ಹಿಂಗಾಯ್ತು ಹಿಂಗಾಯ್ತು ಅಂತ, ದಟ್ ಫೆಲೋ ವಿಲ್ ಮಿಸ್ ಯೂಸ್. ಇದು ವೀಪಿಂಗ್ ಶೋಲ್ಡರ್ ಸಿಂಡ್ರೋಮ್. ಪೇರೆಂಟ್ಸ್ ಎಲ್ಲರೂ ಜೋಪಾನವಾಗಿ ಇರಬೇಕು. ಇನ್ನೊಂದು ಮುಖ್ಯವಾದಂತ ವಿಷಯ, ಸ್ಕ್ಯಾಟರಿಂಗ್ ಅಂತ ಒಂದು ಸಮಸ್ಯೆ ಇದೆ. ಇಂಗ್ಲಿಷ್ ನಲ್ಲಿ 75, ಮ್ಯಾಥ್ಸ್ ನಲ್ಲಿ 55, ಅಂಡ್ ಹಿಂದಿನಲ್ಲಿ 25. ಅಂದ್ರೆ ಈ ಗ್ರಾಫ್ ಅಡ್ಡದಿಡ್ಡವಾಗಿ ಹೋಗ್ತಾ ಇದೆ ಮಾರ್ಕ್ಸ್ ನಲ್ಲಿ. ಈ ತರಹ ಸ್ಕ್ಯಾಟರಿಂಗ್ ಇದ್ರೆ ಡೆಫಿನೆಟ್ಲಿ ಎಮೋಷನಲ್ ಪ್ರಾಬ್ಲಮ್ ಇರುತ್ತೆ ಆ ಮಕ್ಕಳಿಗೆ.
1: ಒಂದು ವಿಷಯದಲ್ಲಿ ತುಂಬಾ ಜಾಸ್ತಿ
0: ಮಾರ್ಕ್ಸ್
1: ತಗೊಳ್ಳೋದು,
0: ಯು ಕರೆಕ್ಟ್ಲಿ ಅಂಡರ್ಸ್ಟುಡ್. ಅದರಿಂದ ಈ ಸ್ಕ್ಯಾಟರಿಂಗ್ ಬರುವಾಗ ತಕ್ಷಣ ಆ ಮಕ್ಕಳ ತಜ್ಞರನ್ನೇ ಇವರು ಕನ್ಸಲ್ಟ್ ಮಾಡಬೇಕು.
1: ಯಾರು ಯೋಚನೆ ಮಾಡಿರಲ್ಲ, ಇಲ್ಲ ನನ್ನ ಮಗ ಅಕೌಂಟ್ಸ್ ಅಲ್ಲಿ ಔಟ್ ಆಫ್ ಔಟ್
0: ತಗೊಳ್ತಾ ಇದ್ದಾರೆ,
1: ಆದ್ರೆ ಯಾಕೋ ಬೇರೆ ಕನ್ನಡ ಅಥವಾ ಲ್ಯಾಂಗ್ವೇಜಸ್ ನಲ್ಲಿ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ.
0: ಬಟ್ ದಟ್ ಇಸ್ ಎ ಅರ್ಜೆಂಟ್ ನೆಸೆಸಿಟಿ. ಚೈಲ್ಡ್ ಹ್ಯಾಸ್ ಎಮೋಷನಲ್ ಪ್ರಾಬ್ಲಮ್. ಇನ್ನೇನು ನೀವು ಟೆಸ್ಟ್ ಮಾಡಬೇಕಾಗಿಲ್ಲ, ಮಾರ್ಕ್ಸ್ ಲಿಸ್ಟ್ ನೋಡ್ಬಿಟ್ಟು

0: ಮೂಮೆಂಟ್ ಏನಾಗ್ತದೆ ಅಂದ್ರೆ, ತಪ್ಪು ನಡೆದುದು ಕೆಲವು ದಿವಸಗಳು ಆಗೋದ ಮೇಲೆ ಪನಿಷ್ಮೆಂಟ್ ಸಿಗ್ತದೆ,
1: ಇಮಿಡಿಯೇಟ್ ಪನಿಷ್
0: ಸಿಕ್ಕುವುದಿಲ್ಲ ಯಾರಿಗೇನು. ತಾಯಿ ಅರ್ಧ ಮಾಡ್ಕೊಂಡು ತಂದೆ ಕೇಳ್ತಾರೋ, ತಂದೆ ಅರ್ಧ ಮಾಡ್ಕೊಂಡು ಆಮೇಲೆ ಎರಡು ದಿವಸ ಆಗೋದ ಮೇಲೆ ಪನಿಷ್ಮೆಂಟ್ ಮಾಡ್ತಾರೆ. ಇಲ್ಲಿ ದುರದೃಷ್ಟ ಏನಾಗ್ತದೆ, ಮಗುವಿಗೆ ಪನಿಷ್ಮೆಂಟ್ ಯಾಕೆ ಸಿಕ್ತು ಗೊತ್ತಾಗೋದಿಲ್ಲ. ದೆನ್ ಚೈಲ್ಡ್ ವಿಲ್ ಡೂ ಸೇಮ್ ಮಿಸ್ಟೇಕ್ ಅಗೇನ್, ಆವಾಗ ಚೈಲ್ಡ್ ಸುಧಾರಣೆ ಆಗೋದಿಲ್ಲ.
1: ಅಂದ್ರೆ ಸಡನ್ ಪನಿಷ್ಮೆಂಟ್ ಸಿಕ್ಕಿದ್ರೆ ಅವರು ಸುಧಾರಣೆ ಆಗ್ತಾರೆ,
0: ಸಮಸ್ಯೆ ನಡೆಯುವ ತಕ್ಷಣ ಪನಿಷ್ಮೆಂಟ್ ಸಿಕ್ಕಬೇಕು. ಬಟ್ ಇತ್ತೀಚೆಗೆ ಸೈಂಟಿಸ್ಟ್ ಪನಿಷ್ಮೆಂಟ್ ಮೀರಿ ಇನ್ನೊಂದು ಹೊಸ ಟೆಕ್ನಿಕ್ ಕಂಡುಹಿಡಿದಾರೆ. ಇಟ್ ಈಸ್ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್. ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ನ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಉದಾಹರಣೆಗೆ ಒಬ್ಬರಿಗೆ ಚಾಕ್ಲೇಟ್ ಇಷ್ಟ, ಚಾಕ್ಲೇಟ್ ಕೊಡುವುದು ನಿಲ್ಲಿಸ್ಬಿಡಿ. ಪನಿಷ್ಮೆಂಟ್ ನಲ್ಲಿ ನೋವು ಕೊಡುವುದು ಪನಿಷ್ಮೆಂಟ್. ಕೆಲವರು ಪೇರೆಂಟ್ಸ್ ಏನ್ ಮಾಡ್ತಾರೋ, ಪನಿಷ್ಮೆಂಟ್ ರೂಪದಲ್ಲಿ ಒಂದು ಕೊಟ್ಟಡದಲ್ಲಿ ಹಾಕ್ತಾರ, ಬಟ್ ಅದು ಪನಿಷ್ಮೆಂಟ್ ಅಲ್ಲ, ಚೈಲ್ಡ್ಗೆ ಹಾಯಾಗಿ ಮಲ್ಕೊಳ್ತಾನೆ. ದೆನ್ ನೀವು ಪನಿಷ್ಮೆಂಟ್ ಅನ್ಕೊಡೋದು ಚೈಲ್ಡ್ಗೆ ಎನ್ಕರೇಜ್ಮೆಂಟ್. ಅದರಿಂದ ಪನಿಷ್ಮೆಂಟ್ ಕೊಡೋಲಿಕ್ಕೆ ಬಹಳಷ್ಟು ಸ್ಟಡಿ ಮಾಡಬೇಕು ಪೇರೆಂಟ್ಸ್, ಚೈಲ್ಡ್ಗೆ ಏನು ಇಷ್ಟ ಇದೆ, ಏನ್ ನೋವಾಗ್ತದೆ, ಏನ್ ನೋವಾಗುವುದಿಲ್ಲ. ಆವಾಗ ನೋವಾಗುವುದನ್ನು ಕೊಟ್ಟಿದ್ರೆ ಪನಿಷ್ಮೆಂಟ್, ಇಷ್ಟ ಆಗಿರೋದು ನಿಲ್ಲಿಸಿಬಿಟ್ಟಿದ್ರೆ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್. ನಾವು ಸೈಂಟಿಸ್ಟ್ ಏನ್ ಹೇಳ್ತಾ ಇದ್ದಾರೋ, ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ಗೆ ಬಹಳ ಪವರ್ ಇದೆ ಅಂತ. ಪನಿಷ್ಮೆಂಟ್ಗಂತ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಹೆವಿ ಪವರ್, ಚೈಲ್ಡ್ನ ಬದಲಾಯಿಸೋಕೆ ಇದು ಬ್ರಹ್ಮಾಸ್ತ್ರ. ದೆನ್ ಚೈಲ್ಡ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇಡ್ ರಾಂಗ್, ಏನೋ ತಪ್ಪು ಮಾಡ್ದಾನೋ, ಅದರಿಂದ ನಿಲ್ಲಿಸಿಬಿಟ್ಟಿದಾರ. ಆವಾಗ ಕಡ್ಡಾಯವಾಗಿ ಬದಲಾಗ್ತಾನೆ ಚೈಲ್ಡ್. ಇನ್ನೊಂದು ABC ಅನಾಲಿಸಿಸ್ ಅಂತ ಒಂದಿದೆ, ಆಂಟಿಸಿಡೆಂಟ್ ಬಿಹೇವಿಯರ್ ಕಾನ್ಸಿಕ್ವೆನ್ಸ್. ಅಂದ್ರೆ ಚೈಲ್ಡ್ ಏನೋ ಒಂದು ಗ್ಲಾಸು ಒಡೆದಾಕಿದಾನೆ, ದುರದೃಷ್ಟಕರವಾಗಿ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಗ್ಲಾಸು ಒಡೆದಾಕೋದು ಒಂದು ವಿಷಯನೇ ಗಮನಿಸ್ತಾ ಇದ್ದಾರೆ. ಈ ಕಾರಣದಿಂದ ಬೆಳವಣಿಗೆ ತಪ್ಪಾಗ್ತದೆ, ಬೆಳವಣಿಗೆ ತಪ್ಪಾಗಿದ್ರೆ ಚೈಲ್ಡ್ ಕ್ಯಾನ್ ಬಿಕಮ್ ನೆಗೆಟಿವ್ ಎಲಿಮೆಂಟ್ ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್, ಈವನ್ ಕ್ರಿಮಿನಲ್ ಆಲ್ಸ್. ಇಷ್ಟು ಡೇಂಜರ್ಸ್ ಇವೆ. ಅದಕ್ಕೆ ಒಂದು ನೆಗೆಟಿವ್ ಬಿಹೇವಿಯರ್ ಮಗು ಮಾಡುವಾಗ ಪೇರೆಂಟ್ಸ್ ನನ್ನ ವಿನಂತಿ ಏನಂದ್ರೆ, ಆಂಟಿಸಿಡೆಂಟ್ ಗುರುತಿಸಬೇಕು. ಅಂದ್ರೆ ಈ ಗ್ಲಾಸ್ ಒಡೆದಾಕೋಕ್ ಮುಂಚೆ ಏನ್ ನಡೆಯಿತು, ಬ್ರದರ್ ಮಸ್ಟ್ ಹ್ಯಾವ್ ಶೌಟೆಡ್ ಆನ್ ಹಿಮ್, ಅವ್ರ ಅಣ್ಣ ಸಿಕ್ಕಾಪಟ್ಟ ಶೌಟ್ ಮಾಡಿದಾರೆ, ಅದನ್ನು ನೊಂದುಕೊಂಡು ಗ್ಲಾಸ್ ಬ್ರೇಕ್ ಮಾಡ್ದಾನೆ. ಬಟ್ ಪೇರೆಂಟ್ಸ್ಗೆ ಏನು ಕಾಣಿಸ್ತದೆ, ಗ್ಲಾಸ್ ಬ್ರೇಕ್ ಆಯಿತು ಕಾಣಿಸ್ತದೆ, ಬ್ರದರು ಬೈದಿದ್ದಾರೆ ಅಂತ ಕಾಣುವುದಿಲ್ಲ. ಅದಕ್ಕೆ ಎಲ್ಲ ಪೇರೆಂಟ್ಸನು ಆಂಟಿಸಿಡೆಂಟ್ ಕಂಡಿಡುವುದರಲ್ಲಿ ಗಮನ ಇಟ್ಟಬೇಕು, ಬಿಹೇವಿಯರ್ ಮೇಲೆ ಗಮನ ಹಾರಿಸಬಾರದು. ಬಿಹೇವಿಯರ್ ಈಸ್ ನಥಿಂಗ್, ಆಂಟಿಸಿಡೆಂಟ್ ಈಸ್ ಇಂಪಾರ್ಟೆಂಟ್. ಇನ್ನೊಂದು ಮುಖ್ಯವಾದಂಥ ವಿನಂತಿ ಏನಂದ್ರೆ, ಕಾನ್ಸಿಕ್ವೆನ್ಸ್. ಓಕೆ, ಗ್ಲಾಸ್ ಒಡೆದಾಕಿದ್ದಾನೆ, ದೆನ್ ನೀವೇನು ಮಾಡ್ತಾರೆ, ಹೊಡೀತಾರ, ಕೂರಿಸ್ಬಿಟ್ಟು ಮಾತಾಡ್ತಾರ, ಇಲ್ಲದ್ರೆ ಎಕ್ಸ್ಪ್ಲೈನ್ ಮಾಡ್ತಾರ, ಇದು ಕಾನ್ಸಿಕ್ವೆನ್ಸ್. ಕಾನ್ಸಿಕ್ವೆನ್ಸ್ ತಪ್ಪಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಚೈಲ್ಡ್ ವಿಲ್ ನಾಟ್ ಇಂಪ್ರೂವ್. ಅದಕ್ಕೆ ಪೇರೆಂಟ್ಸ್ಗೆ ಈ ಚಿಕ್ಕ ವಿದ್ಯೆ ಕಲಿಯಬೇಕಂತ ನಾನು ಹೇಳ್ತಾ ಇದ್ದಾನು. ಒಂದು ತಪ್ಪು ವರ್ತನೆ ನಡೆದಿದ್ರೆ ಆ ವರ್ತನೆ ಮೇಲೆ ಗುರಿ ಇಟ್ಟಬೇಡ, ಅದಕ್ಕೆ ಬದಲಾಗಿ ಮುಂದೆ ಏನ್ ನಡೆಯಿತು ಗಮನಿಸಿ, ಆಮೇಲೆ
1: ಘಟನೆಯಲ್ಲಿ ಹಿಂದೆ ಏನಾಯ್ತು, ಆ ಮಗು ಯಾಕೆ ಆ ವರ್ತನೆ ಮಾಡ್ತು ಅಥವಾ ಯಾಕೆ ಗಾಜನ ಒಡೆದು ಹಾಕ್ತು ಅನ್ನೋದನ್ನ ತಿಳ್ಕೋಬೇಕು, ಆಮೇಲೆ ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ. ಧನ್ಯವಾದಗಳು ಡಾಕ್ಟರ್ VST ಕೃಷ್ಣ ಅವರೇ. ಇದುವರೆಗೂ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಏನು ಅಂತ ನಮಗೆ ತುಂಬಾ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯಮಂಡಳಿಯ ಸದಸ್ಯರಾದ ಡಾಕ್ಟರ್ VST ಕೃಷ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್. ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
3: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
5: ಆಕಾಶವಾಣಿ ಮೈಸೂರು FM 100.6, ಸಮಯ 1 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
2: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಂ ಎಲ್ ಎಗಳು, ಎಂ ಪಿಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದುನವರ್.
0: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
2: ಮದ್ಯಮದ ಗಡಿಯಿಂದ ಚಿಂತೆ ಬೆಳೆಯುವುದಂತೆ
3: ದೇಹ ಹಾಳು ಮಾಡುತ್ತೆ ಧೂಮಪಾನ.
4: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ.
1: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
5: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ಎಂದು ಸುಖವನ್ನು ಕೊಡುವುದಿಲ್ಲ.
3: ಕೆಡುಕುಗಳನ್ನ ಬಿಟ್ಟು ಬಿಡೋಣ.
5: ವಿರಸ ವಿಷವು ಸುಳ್ಳಲ್ಲ.
1: ಆರೋಗ್ಯದಿಂದ ಆನಂದ,
3: ಆನಂದದಿಂದ ಅಭಿವೃದ್ಧಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000 ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30 ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77 ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಸ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 kg ವಿಭಾಗದಲ್ಲಿ ನಿಖಿತಾ, 65 kg ವಿಭಾಗದಲ್ಲಿ ಅಂತ್ರ ಮತ್ತು 49 kg ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್, 46 kg ವಿಭಾಗದಲ್ಲಿ ಅನಾಮಿಕ, 53 kg ವಿಭಾಗದಲ್ಲಿ ಅಕ್ಷರ, 57 kg ವಿಭಾಗದಲ್ಲಿ ಸಾಕ್ಷಿ ಮತ್ತು 61 kg ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:24 ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರೂಪಾ ರಾವ್ ಮತ್ತು ದೀಪಾ ರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅಂಬಿಕಾ ತನಿಯದತ್ತರ ರಚನೆ ಅಂತರಂಗದ ಮೃದಂಗ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:30. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085852323. ಇನ್ನೊಮ್ಮೆ 9408085852323 ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಳಾವತಿ ಚಿತ್ರದ ಗೀತೆ. ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್. ಬೆಟಗೇರಿ ಕೃಷ್ಣ ಶರ್ಮಾ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಬರ್ಲೇಕರ್.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮೈಸೂರಿನ ಹೋಟೆಗಳಿಯಿಂದ ಅಗಲಟ್ಟಿ ಪುಷ್ಪ ಅವರಿಗಾಗಿ ಸಂಯುಕ್ತ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಗೀತೆಯ ಬರಹಗಾರರು ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಸಿಂಗೀತಂ ಶ್ರೀನಿವಾಸರಾವ್.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
0: ನಾನು ಒಂದು ಹಾಡು ಬೇಕಿತ್ತು.
3: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
4: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
6: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
5: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
8: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
2: ಆನಂದಿಸಿ.
9: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಟಿಪ್ಪು ಅವರು ಹಾಡಿರುವ ಯುಗ ಚಿತ್ರದ ಗೀತೆ. ಎಪಿ ಅರ್ಜುನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ.

ಕೇಳುಗರೆ ಗಮನಿಸಿ, ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಆಗಸ್ಟ್ 2026ನೇ ಸಾಲಿನಲ್ಲಿ ಈಗಾಗಲೇ ಆನ್ಲೈನ್ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಂಡು ನಂತರದಲ್ಲಿ ವಿವಿಧ ವೃತ್ತಿಗಳಲ್ಲಿ ಉಳಿಯುವ ಖಾಲಿ ಸ್ಥಾನಗಳಿಗೆ ಮೆರಿಟ್ ಆಧಾರದಲ್ಲಿ ಆಫ್ಲೈನ್ ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗುವುದು. ಐಟಿಐ ಸೇರಬಯಸುವ ಅಭ್ಯರ್ಥಿಗಳು ನೇರವಾಗಿ ಸಂಸ್ಥೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮಿಂಚಿನ ಓಟ ಚಿತ್ರದ ಗೀತೆ ಹಾಡಿದ್ದಾರೆ ಅನಂತನಾಗ್, ಶಂಕರ್ನಾಗ್ ಮತ್ತು ಡಿ ಪ್ರಭಾಕರ್ ರಾವ್. ಟಿಎನ್ ನರಸಿಂಹನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಪ್ರಭಾಕರ ಬದ್ರಿ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಅತ್ತಿ ಚೌಡೇನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಹಾಗೂ ವಸಂತಕುಮಾರಿ.

0: ಕೆಎಸ್ಒಯು ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು ಜೀವನಕ್ಕಿಲ್ಲ ಯಾವುದೇ ತಡೆಯು
0: ಕೆಎಸ್ಒಯು ಮುಕ್ತವಾಣಿ
3: ವೆಲ್ಲೂರಿನಿಂದ ಮಾಧವನ್ ಹಾಗೂ ಜಯಲಕ್ಷ್ಮಿಯವರಿಗಾಗಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ, ಗೀತೆಯ ಗಾಯಕರು ಬಿಬಿ ಶ್ರೀನಿವಾಸ್, ಗೀತೆಯ ಬರಹಗಾರರು ಚಿ ಉದಯಶಂಕರ್, ಸ್ವರ ಸಂಯೋಜನೆ ಜಿಕೆ ವೆಂಕಟೇಶ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಮಂಡಿ ಮೊಹಲ್ಲಾಯಿಂದ ಸುಮತಿ ನಾಗರಾಜ್ ಹಾಗೂ ಶಾಂತಾ ರಮೇಶ್, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ ಕಾವ್ಯ, ಅಂಜಲಿ ಹರ್ಷಿತಾಚಾರ್, ಚನ್ನನಕುಂಟೆ ಶಿರಾದಿಂದ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ಗೋಪಾಲ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಮತ್ತು ಜಯಶ್ರೀ, ಮಂಡ್ಯ ಶಂಕರೇಗೌಡ ಹಾಗೂ ಮಿತ್ರರು, ಮೈಸೂರಿನಿಂದ ರಾಜಮ್ಮ, ದಟ್ಟಗಳ್ಳಿಯಿಂದ ನಾಗ, ಮಧು ಹಾಗೂ ಮಿತ್ರರು, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ನಜರ್ಬಾದ್ನಿಂದ ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ ರಂಪುರೆ, ಯಲಹಂಕದಿಂದ ಶ್ರೀಕಂಠ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬಾ, ಲಿಖಿತ್, ರಾಮಕೃಷ್ಣನಗರದಿಂದ ವಿಸ್ಮಯ್ ದೇವ್, ಪವನ್ ದೇವ್, ಇಂದು, ಅಮೃತ, ನಿರ್ಮಲಾ ಮಹದೇವ್, ರಾಯಬಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್,

ದಿಂದ ಭಾವಸಾರ ಚಂದ್ರಶೇಖರ್ ರಂಪುರೆ, ಲೀಲಾವತಿ ಶಿಲ್ಪಾ ಚಿರಂತ್ ಹಾಗೂ ಲಕ್ಷ್, ಗದಗದಿಂದ ಸಂಜೀವ ಪ್ರಶಾಂತ್ ಸಂತು, ಕೋಣನಕೆರೆಯಿಂದ ಶ್ರೀನಿವಾಸ್ ಶಿವರಾಜ್ ಮಹೇಶ್, ಮೈಸೂರಿನ ಎನ್ಆರ್ ಮೊಹಲ್ಲಾದಿಂದ ನಾಗೇಂದ್ರ ವಿಜಯ ಬಿಂದು ಪ್ರೇಮ ಜ್ಯೋತಿ ಮಂಜು ಮುರಳಿ ನಿತ್ಯ ವೇಣು ಶೋಭಾ ಶಾರದಮ್ಮ ಭಾಗ್ಯಮ್ಮ. ಸಂದೇಶ ಕಳುಹಿಸಿದ ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಧನ್ಯವಾದಗಳು. ನಾಳೆ ಆದಷ್ಟು ಬೇಗ ಸಂದೇಶಗಳನ್ನು ಕಳಿಸಿದರೆ ನಿಮ್ಮ ನೆಚ್ಚಿನ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 1:56.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
3: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ June 3 ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
4: ಕೇಳುಗರೆ ಗಮನಿಸಿ, ಇದೇ ತಿಂಗಳ 10 ಬೆಳಗ್ಗೆ 9:00 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9945-7117-1787. ಇನ್ನೊಮ್ಮೆ 9945-7117-87. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 2:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಇನ್ ಇಂಗ್ಲಿಷ್, ನಂತರ 2:15 ಮಿಡ್ ಡೇ ನ್ಯೂಸ್ ಇನ್ ಹಿಂದಿ, ಆ ಬಳಿಕ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
5: Good afternoon. This is Akashvani and I am Valsa Williams with the Midday News. The headlines.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಂ ತಂತ್ರಜ್ಞಾನ ಮತ್ತು ಕ್ವಾಂಟಂ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಂ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಂ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಂ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ರಿಗೆ ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40:19. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಲ್ಪವೃಕ್ಷ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಸುಮನ್ ಕಲ್ಯಾಣ್ಪುರ್. ಕೂರ ಸೀತಾರಾಮಶಾಸ್ತ್ರಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಯದೇವ್.

ಕೇಳುಗರೆ ಗಮನಿಸಿ, ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಪೂರ್ಣಗೊಳಿಸಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದ್ದು, ಇಲಾಖೆಯ ವೆಬ್ಸೈಟ್ https://swdservices.karnataka.gov.in/prizemoneyclientapp/register ನಲ್ಲಿ ಪ್ರೋತ್ಸಾಹ ಧನ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಈ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು ಡಾ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲ್ ಪೂರ್ವ ಬಡಾವಣೆ, ಪಡವಾರಳ್ಳಿ, ಮೈಸೂರು, ಅಥವಾ ದೂರವಾಣಿ ಸಂಖ್ಯೆ 0821-25-20910. ಇನ್ನೊಮ್ಮೆ 2082125209100 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಲಕ್ಷ್ಮೀ ಅವರು ಹಾಡಿರುವ ಕಲರ್ಸ್ ಇನ್ ಬೆಂಗಳೂರು ಚಿತ್ರದ ಗೀತೆ. ಜೇಮ್ಸ್ ಆರ್ಕಿಟೆಕ್ಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಂತೋಷ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮಹೇಶ್ ಬಾಬು ಅವರು ಬರೆದಿರುವ ಅಜಿತ್ ಚಿತ್ರದ ಗೀತೆಯನ್ನು ಹಾಡಿದರೆ ಟಿಪ್ಪು ಮತ್ತು ಸಂಗಡಿಗರು ಸಂಗೀತ ನಿರ್ದೇಶನ ಯುವನ್ ಶಂಕರ್ ರಾಜಾ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನಾ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಮಧು ಬಾಲಕೃಷ್ಣ ಹಾಗೂ ಚಿತ್ರ ಅವರು ಹಾಡಿರುವ ನಿನಗಾಗಿ ಚಿತ್ರದ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5:05 ಆಲಿಸಬಹುದು. ಆಕಾಶವಾಣಿ ಮೈಸೂರು FM 100.6, ಸಮಯ 3:35. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ MN ಗಿರೀಶ್ ಹಾಗೂ MS ಪುಟ್ಟರಾಜು ಅವರ ನಾಗಸ್ವರವಾದವನ್ನು ಆಲಿಸುವಿರಿ. ಇವರಿಗೆ ಡೋಲು ಸಹಕಾರ ನೀಡಿದ್ದಾರೆ MV ಅಜಯ್ ಕುಮಾರ್.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಆದಿತಾಳದಲ್ಲಿರುವ ರಾಗಮಾಲಿಕೆ ಗೀತಾ ನಾಯಕನ್, ರಚನೆ ಸುಚೀಂದ್ರಂ ಎಸ್ ಪಿ ಶಿವಸುಬ್ರಹ್ಮಣ್ಯಂ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಹಾಗೂ ಎಂಎಸ್ ಪುಟ್ಟರಾಜು ಅವರ ನಾಗಸ್ವರ ವಾದನ ಕೇಳಿದಿರಿ. ಇವರಿಗೆ ಡೋಲು ಸಹಕಾರ ನೀಡಿದವರು ಎಂವಿ ಅಜಯ್ ಕುಮಾರ್. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:38. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಟೆಕ್ನಿಕಲ್ ಸರ್ವಿಸ್, ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಜರ್ನಲಿಸ್ಟ್ ಸರ್ವಿಸು, ಇದು ಟೆಕ್ನಿಕಲ್ ಸರ್ವಿಸು. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್, ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 4 ಗಂಟೆ.
3: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ BK ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನ.

0: ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಮಹಿಳಾ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ತಿಂಗಳಿಂದ ಬಹಳಷ್ಟು ಕಾಯ್ದೆಗಳ ಕುರಿತಾಗಿ, ಪ್ರಕರಣಗಳ ಕುರಿತಾಗಿ, ನಿಮ್ಮದೇ ಪ್ರಶ್ನೆಗಳ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ ಮಹಿಳಾ ರಂಗದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ. ಹಾಗೆ ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ, ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ, ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಈ ಕಾನೂನು ಜಾಗೃತಿ ಮೂಡಿಸುವಂತಹದ್ದು ಬಹಳ ಹೆಚ್ಚಾಗಿದೆ ಇತ್ತೀಚೆಗೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೇನೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಕೆಲವೊಂದಷ್ಟು ಪ್ರಕರಣಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಹೈಕೋರ್ಟ್ ಅಂದರೆ ಉಚ್ಚ ನ್ಯಾಯಾಲಯದಲ್ಲಿ ಆಗಿರಬಹುದು, ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿ ಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸೊ ಮೂಲತಃ ನೀವು ಮೈಸೂರಿನವರು?
1: ಹೌದು.
0: ಸೊ ನಮ್ಮ ಮೈಸೂರನ್ನ ತುಂಬಾ ಮಿಸ್ ಮಾಡ್ಕೋತೀರಾ?
1: ಖಂಡಿತ, ನಾನು ಇಲ್ಲೇ ಓದಿರೋದು ಕೂಡ, ಲಾ ಕೂಡ ಇಲ್ಲೇ ಮಾಡಿದ್ದು, ಡಿಗ್ರಿ ಇಲ್ಲೇ ಮಾಡಿದ್ದು, ಹಾಗಾಗಿ ನನ್ನ ವಿದ್ಯಾಭ್ಯಾಸನ ಬಹು ವರ್ಷಗಳು ಇಲ್ಲೇ ಕಳೆದಿರೋದ್ರಿಂದ ಸಹಜವಾಗಿ ಮೈಸೂರನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ.
0: ಓಕೆ, ಈಗ ನೀವು ಮೈಸೂರಿನವರೇ, ಆದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವಕೀಲಿ ವೃತ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆದ್ರೆ ನೀವು ಈ ವಕೀಲರಾಗ್ಬೇಕು ಅಂತ ಅನ್ಕೊಂಡಿದ್ಯಾಕೆ, ಈ ವೃತ್ತಿಗೆ ಬಂದಿದ್ಯಾಕೆ?
1: ಮೂಲತಃ ನಾನು ವಕೀಲರಾಗಿದ್ದ ನಂತರ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಅಂದರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 2000 ನಾನು ಸೆಲೆಕ್ಷನ್ ಆಯಿತು. ನಂದು 25 ವರ್ಷಗಳ ನಿರಂತರ ಸೇವೆ ನಂತರ ನಾನು June 2025 ನಿವೃತ್ತಳಾಗಿದ್ದೀನಿ. ಆ ನಂತರ ನನಗೆ ಸುಮ್ಮನೆ ಮನೆಯಲ್ಲಿ ಕೂರೋದು ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನಿರಂತರವಾಗಿ ಸೇವೆ ಸಲ್ಲಿಸಿದ ಅಭ್ಯಾಸದ ಮೇಲೆಗೆ ನಾನು ವಿತೌಟ್ ಎನಿ ಬ್ರೇಕ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮತ್ತೆ ನಾನು ವಕೀಲಿಕೆ ಪ್ರಾರಂಭ ಮಾಡಿದ್ದೀನಿ. ಯಾಕೆಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನೊಂದವರಿಗೆ ನಾನು ಏನಾದರೂ ಪರಿಹಾರ ಕೋರ್ಟ್ನಿಂದ ದೊರಕಿಸ್ಕೊಡ್ಬೋದಾ, ಇಲ್ಲಿವರೆಗೆ ಸರ್ಕಾರದ ಪರವಾಗಿ ಮಾಡಿದವಳು, ಈಗ ಕೇಸ್ಗೆ ಅದನ್ನು ನಡೆಸೋಕ್ಕೆ ಕಷ್ಟ ಆಗಿದ್ದಾಗ, ಅವರಿಗೆ ಆರ್ಥಿಕ ತೊಡಕು ಇದ್ದಾಗ, ಅವರಿಗೆ ನಾನು ಸಮರ್ಪಕವಾದ ಒಂದು ನ್ಯಾಯ ವಿತರಣಾ ವ್ಯವಸ್ಥೆನಲ್ಲಿ ಏನು

ಕುರಿತಾಗಿ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಅದರ ಕುರಿತಾಗಿ ಮಾಹಿತಿಯನ್ನು ನೀಡ್ತೀವಿ. ಯಾಕೆ ಕೆಲವೊಂದು ಪ್ರಕರಣಗಳಲ್ಲಿ ಭಿನ್ನವಾದಂತಹ ತೀರ್ಪು ಬರುತ್ತೆ? ಈಗ ಕಾಯ್ದೆಗಳ ಪ್ರಕಾರ ಅಲ್ಲದೇನೆ ಸಾಂವಿಧಾನಿಕವಾಗಿ ಕೆಲವೊಂದು ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ನಂತರ ತೀರ್ಪನ್ನ ನೀಡುತ್ತೆ ನ್ಯಾಯಾಲಯ ಕೆಲವು ಪ್ರಕರಣಗಳಲ್ಲಿ, ವಿಶೇಷವಾದಂತಹ ಪ್ರಕರಣಗಳು ಅಂತ ತಗೊಳ್ಬಹುದು ಅಲ್ವಾ? ಹಾಗೆ ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ.

0: ಆಗಿದೆ. ಸರ್ಕಾರದ ಅನುದಾನ ಪಡೆದುಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020 ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು ಅಂದ್ರೆ ಮಹಿಳಾ ಉದ್ಯೋಗಿ ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು. ಆಕೆ ನೇಮ್ ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
1: ಸರಿ ಸರಿ.
0: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೇಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತದೆ.
1: ಓಕೆ, ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್

ಇದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರುವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರ್ಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರ್ಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ, ಅಂದ್ರೆ ಮಹಿಳಾ ಕಕ್ಷಿದಾರ, ಮಲತಂದೆ ಹೆಸರು ಆ ಮಗುವಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ, ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗ ತಪ್ಪುತ್ತೆ, ಅವಳಲ್ಲದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು

0: ಇದರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳ್ಳಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರುಮದುವೆ ಆಗಿರ್ಲಿಲ್ಲ. ಏನಾದ್ರೂ ಮರುಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟು, ಈ ರೀತಿ ಆಕೆಯ ತಾತನ ಸರ್ನೇಮ್ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪೆಟಿಷನ್ ಏನು ಹಾಕೊಂಡಿದ್ರು ಅದನ್ನ ಕೋರ್ಟು ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೆ ರಿಟ್ ಪೆಟಿಷನ್ ಹೋದ್ರು, ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
1: ಓಕೆ, ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದರೆ ಈ ಉತ್ತರ ಭಾರತದಲ್ಲಿ, ಅದರಲ್ಲೂ ಈ ಬೆಂಗಾಲ್, ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ, ರಾಜಸ್ಥಾನ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ. ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯ

0: ಅಂದ್ರೆ ಸುಪ್ರೀಂ ಕೋರ್ಟ್
1: ಒಂದು
0: ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲದೂ ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
1: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ
0: ಕುಟುಂಬ
1: ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
0: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯಿತು.
1: ಓಕೆ,
0: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
1: ಅಂದ್ರೆ 3-4
0: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸ್ ನೋಡಿದಾಗ ಅದಕ್ಕೆ ಪ್ರೈಮಾಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು. ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದನ್ನ ನೋಡಿ ಕೋರ್ಟ್ ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
1: ಹೌದು,
0: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟ್. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ
1: ಅನ್ನೋದು.
0: ಯಾರು
1: ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
0: ಹೌದು,
1: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು
0: ಹೌದು,
1: ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೇ ಈ ಕಾನೂನುಗಳು ಬಂದಿರೋ.
0: ಲಿಂಗ ತಾರತಮ್ಯ ಇಲ್ಲದೆ ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡ ವಿಚಾರ.
1: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು
1: ಅಲ್ವಾ?
0: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನೋಸ್ಥಿತಿ ಉಳ್ಳವರು ಇರ್ತಾರೆ.
1: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು ಹೌದು,
1: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
0: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೊಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೊಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ, ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕೆವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
1: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
0: ಹೌದು,
1: ಸೊ ಈಗ ಹೆಣ್ಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು, ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
0: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
1: ಹೌದು,
0: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡಂಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತಿರಾ ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ, ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳಿದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷ

0: ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ. 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷ

0: ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ, ಮತ್ತಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡೋಣ, ಮತ್ತಷ್ಟು ಮಾಹಿತಿಯನ್ನ ನೀವು ನಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ, ಸದ್ಯಕ್ಕೆ ಇವತ್ತು ಈ ಸಂಚಿಕೆಯಲ್ಲಿ ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
2: ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೇ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:12. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಿಶ್ವಾಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಮನ್ಹರ್ ಹಾಗೂ ಸುಮನ್ ಕಲ್ಯಾಣ್ಪುರ್.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ಸರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹೆಂಗಂದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್. ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಬಿಡಾಯಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್.

0: ಇಂದಿನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶ್ರೀಮತಿ ಅನುರಾಧ ಮೂರ್ತಿ.
1: ನಮಸ್ತೆ ದೀದಿ. ನಮಸ್ತೆ. ಆವೋ ಸುಮನ್, ಪಡಾಯಿ ಕೈಸಿ ಚಲ್ ರಹಿ ಹೈ?
2: ಅಚ್ಚಿ ತರಹ ಸೆ. ಪಿಛ್ಲಿ ಬಾರ್ ಕುಚ್ ದೋಹೆ ಸೀಖನೆ ಕೆ ಲಿಯೆ ಬಾಕಿ ರಹ ಗಯೆ ಥೆ ನಾ, ಇಸೆ ಪೂರಾ ಸೀಖನೆ ಕೆ ಲಿಯೆ ಆಯಿ ಹೂಂ. ಪಹಲೇ ಹಫ್ತೆ ಆಪ್ನೆ ಜೋ ಸಿಖಾಯಾ ಥಾ ಉನ್ ದೋಹೋಂ ಕೋ ಮೈ ಕಂಟೆಸ್ಟ್ ಭಿ ಕರ್ ಚುಕಿ ಹೂಂ.
1: ಬಹುತ್ ಬಡಿಯಾ. ಯೆ ಕಬೀರ್ ದಾಸ್ ಜಿ ಹಮಾರೆ ಕನ್ನಡ ಕೆ ಸರ್ವಜ್ಞ ಕವಿ ಜೈಸೆ ಹಿ ಹೈ, ಪರ್ ಕಬೀರ್ ದಾಸ್ ಜಿ ದೋಹೋಂ ಕಾ ರಚನಾ ಕರ್ತೆ ಥೆ ಔರ್ ಸರ್ವಜ್ಞ ಅಪ್ನಿ ರಚನಾಓಂ ಕೋ ವಚನ್ ಕೆ ರೂಪ್ ಮೇ ಔರ್ ತ್ರಿಪದಿ ಮೇ ಯಾನಿ ತೀನ್ ಪಂಕ್ತಿ ವಾಲೆ ಚಿನ್ ಮೇ ಲಿಖ್ತೆ ಥೆ. ಕನ್ನಡ ಮೇ ಕಹತೆ ಹೇ ನಾ, ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಮುಟ್ಟದ ವಿಷಯವಿಲ್ಲ. ಇಸಿ ತರಹ ಕಬೀರ್ ದಾಸ್ ಜಿ ಬಿ ಜೀವನ್ ಸೆ ಸಂಬಂಧಿತ ಸಭೆ ವಿಷಯೋಂ ಪರ್ ಅಪ್ನ ಹಾಥ್ ಪಸಾರೆ ಹೈ. ಕನ್ನಡ ಕೆ ಮಹಾನ್ ಕೀರ್ತನಕಾರ ಶ್ರೀ ಪುರಂದರ್ ದಾಸ್ ಜಿ ಬಿ ಕಬೀರ್ ದಾಸ್ ಕಿ ತರಹ ಜೀವನ್ ಸೆ ಸಂಬಂಧಿತ ಹರೇಕ್ ವಿಷಯ ಪರ್ ಯಾನಿ ಜ್ಞಾನ ಭಕ್ತಿ ವೈರಾಗ್ಯ ಆದಿ ಕೆ ಬಾರೇ ಮೇ ರಚನಾ ಕಿಯೆ ಹೈ. ಗಾಗರ್ ಮೇ ಸಾಗರ್ ಭರ್ನೆ ಜೈಸೆ ಕಬೀರ್ ದಾಸ್ ಜಿ ಕೆ ಸಭಿ ದೋಹೆ ಜ್ಞಾನ ಕಾ ಭಂಡಾರ ಹೈ. ಜರಾ ಅಪ್ನಾ ಪಠ್ಯ ಪುಸ್ತಕ ದೇ ದೋ, ದೇಖೋ ಕಿ ಆಜ್ ತುಮೇ ಕೌನ್ಸಾ ದೋಹಾ ಸಿಖಾನಾ ಹೈ. ಓ ಪಾನಿ ಕೇರಾ ಬುದ್ಬುದಾ ಅಸ ಮಾನಸ ಕಿ ಜಾತ್, ದೇಖತ ಹೀ ಛಿಪ ಜಾಯೆಗಾ ಜೋ ತಾರಾ ಪ್ರಭಾತ್. ಹಾ, ಯಹಾಂ ಬುದ್ಬುದಾ ಕಾ ಮತ್ಲಬ್ ಹೈ ಬುಲ್ಬುಲ ಯಾನಿ ಬಬಲ್. ಕನ್ನಡ ಮೇ ಕಹತೆ ಹೈ ನಾ ನೀರ ಮೇಲಿನ ಗುಳ್ಳೆ. ಅಸ ಮಾನೆ ಐಸೆ, ಮಾನಸ್ ಕಿ ಜಾತ್ ಕಾ ಅರ್ಥ ಹೈ ಮನುಷ್ಯ ಜಾತಿ. ತಾರಾ ಕಾ ಮತ್ಲಬ್ ಹೈ ಸಿತಾರಾ, ನಕ್ಷತ್ರ ಯಾನಿ ಸ್ಟಾರ್. ಪ್ರಭಾತ್ ಮನೆ ಸುಬಹ್, ಪ್ರಭಾತ್ ಯಾನಿ ಪ್ರಾತಃ ಕಾಲ. ಇಸ್ ದೋಹೆ ಮೇ ಕಬೀರ್ ದಾಸ್ ಜಿ ಜೀವನ್ ಕಿ ಕ್ಷಣಭಂಗುರತಾ ಕೆ ಬಾರೇ ಮೇ ಕಹತೆ ಹೈ. ವೇ ಕಹತೆ ಹೈ ಕಿ ಮನುಷ್ಯೋಂ ಕಿ ಜಾತಿ ಪಾನಿ ಕೆ ಬುದ್ಬುದ್ ಯಾನಿ ಬುಲ್ಬುಲೆ ಕೆ ಸಮಾನ್ ಕ್ಷಣಭರ್ ಮೇ ನಷ್ಟ ಹೋ ಜಾನೆ ವಾಲಿ ಹೈ. ಹಮ್ ಸಬ್ ಏಕ್ ದಿನ ಉಸಿ ಪ್ರಕಾರ ನಷ್ಟ ಹೀ ಹೋ ಜಾಯೆಂಗೆ. ಜಿಸ್ ಪ್ರಕಾರ ಪ್ರಾತಃ ಕಾಲ ಯಾನಿ ಸುಬಹ ಹೋನೆ ಕೆ ಸಮಯ ಆಕಾಶ ಕೆ ತಾರೆ ದೇಖತೆ ಹೀ ದೇಖತೆ ಆಸಮಾನ್ ಮೇ ವಿಲೀನ್ ಹೋ ಜಾತೆ ಹೈ, ಇಸಿ ತರಹ ಹಮಾರಾ ಜೀವನ್ ಭಿ ನಶ್ವರ್ ಹೈ. ಕುಚ್ ಸಮಜ್ ಮೇ ಆಯಾ ಕಿ ನಹಿ? ಕ್ಯಾ ಸೋಚ್ ರಹಿ ಹೋ ತುಮ್?
2: ಐಸೆ ಹಿ ಸೋಚ್ ರಹಿ ಥೀ ಕಿ ಹಮಾರೆ ನಾಶ್ವಾನ್ ನಶ್ವರ್ ಜೀವನ್ ಕೆ ಬಾರೇ ಮೇ ಕಬೀರ್ ದಾಸ್ ಜಿ ಕಿತ್ನೆ ಮಾರ್ಮಿಕ್ ಢಂಗ್ ಸೆ ಕಹ ಚುಕೆ ಹೈ, ಹೈ ನಾ ದೀದಿ?
1: ಹಾಂ ಸುಮನ್, ಇಸ್ಕೆ ಸಾಥ್ ಹಿ ಕುಚ್ ವ್ಯಾಕರಣ ಕಾ ಅಂಶ ಭಿ ಮಿಲ್ತಾ ಹೈ ಇಸ್ ದೋಹೆ ಮೇ. ಇಸ್ ದೋಹೆ ಕೆ ಪ್ರಥಮ ಚರಣ ಮೇ ಉಪಮಾ ಕಿ ವ್ಯಂಜನಾ ಹೈ. ಯಹಾಂ ಮನುಷ್ಯ ಜಾತಿ ಕೋ ಪಾನಿ ಕೆ ಬುದ್ಬುದ್ ಸೆ ತುಲನಾ ಕಿಯಾ ಹುವಾ ಹೈ.
2: ಹಾಂ ದೀದಿ, ಇಸ್ ಬಾರೇ ಮೇ ಹಮಾರೆ ಅಧ್ಯಾಪಕ್ ಭಿ ಕಹ ರಹೆ ಥೆ.
1: ಅಬ್ ಇಸೆ ಗಾನೆ ಕೆ ರೂಪ ಮೇ ಸುನೆಂಗೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ಸರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಾದರೆ ಜನರಲಿಸ್ಟ್ ಸರ್ವಿಸು, ಇದು ಟೆಕ್ನಿಕಲ್ ಸರ್ವಿಸು. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್. ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೆಎಸ್ಒಯು ಮುಕ್ತವಾಣಿ.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
4: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
4: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.

0: ಕೇಳುಗರೆ, ಇಂದು ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜಘಟಕದ ವಿಶೇಷಾಧಿಕಾರಿ ಡಾಕ್ಟರ್ ಎಸ್ಬಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5 ಗಂಟೆ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಶ್ರೋತೃ ಮಿತ್ತರಿಗೆಲ್ಲ, ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ ಮಾಡುವ ನಮಸ್ಕಾರಗಳು. ಹಾಗೂ ಕಾರ್ಯಕ್ರಮಕ್ಕೆ ಅಂದರೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ನಲ್ಮೆಯ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮಕ್ಕೋಸ್ಕರ ನೀವು ಎಷ್ಟು ಕಾತರರಾಗಿ

ಕಾಯ್ತಿರ್ತೀರಿ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇರುತ್ತೆ. ಹಾಗಾಗಿ ಈ ವಿವರಣೆಯ ನಂತರ, ಉದ್ಘೋಷಣೆಯ ನಂತರ, ಅಥವಾ ನೀವು ಸಂದೇಶ ಕಳಿಸಿ ಅಂತ ಹೇಳಿ ಸಂದೇಶಗಳನ್ನು ಕಳಿಸೋದಕ್ಕೆ ಶುರು ಮಾಡಿದ ನಂತರ ಬಂದ ಸಂದೇಶಗಳನ್ನು ಹಾಡುಗಳ ಪ್ರಸಾರಕ್ಕೆ ಅಂತ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಹಾಗಾಗಿ ಇದಕ್ಕಿಂತ ಮುಂಚೆ ಬಂದಂತಹ ಸಂದೇಶಗಳು ನಮಗೆ ಸಿಗೋದಿಲ್ಲ. ಅದಕ್ಕೆ 5:05 ನಂತರ ಬಂದ ಸಂದೇಶಗಳನ್ನು ನಾವಿಲ್ಲಿ ಆರಿಸ್ಕೊಳ್ತೀವಿ. ನೀವು ಸಂದೇಶಗಳನ್ನು ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ 9408085853. ಹಾಗಿದ್ರೆ ತಡ ಯಾಕೆ, ನಿಮ್ಮ ಇಷ್ಟದ ಹಾಡನ್ನು ಈ ಸಂಜೆಯ ಮಳೆಯ ಹೊತ್ತಿನಲ್ಲಿನ ನೀವು ಕೇಳಬೇಕಾದಂತಹ ಹಾಡನ್ನು ನಮಗೆ ಸಂದೇಶ ಕಳಿಸೋದ್ರ ಮೂಲಕ ಆಕಾಶವಾಣಿಯ ಕೇಳುಗರಾಗಿ ಆರಾಮಾಗಿ ಸಂಜೆಯ ಆರಂಭವನ್ನು ಮಾಡಬಹುದು. ಸಂಜೆಯ ಆರಂಭ ಮೈನಾ ಚಿತ್ರದ ಹಾಡಿನೊಂದಿಗೆ ನಾವು ಮಾಡ್ತಿದ್ದೇವೆ. ಹಾಡಿದ್ದಾರೆ ನಿತ್ಯಾ ಮೆನನ್ ಮತ್ತು ಸಂಗಡಿಗರು, ಸಾಹಿತ್ಯ ಕವಿರಾಜ್ ಅವರದ್ದು, ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸಂದೇಶಾಧಾರಿತ ಈ ಸಂಜೆಯ ಮೊದಲ ಸಂದೇಶವಾಗಿ ನಮಗೆ ಬಂದಿದೆ ನಂಜನಗೂಡು ಶ್ರೀರಾಮ್ಪುರದಿಂದ ಜಯಲಕ್ಷ್ಮೀ ಮಹೇಶ್ ಅವರು ಕಳಿಸಿರುವಂತಹ ಸಂದೇಶ. ಅವರಿಗೆ ಕರ್ಣ ಚಿತ್ರದ ಪ್ರೀತಿಯ ನನ್ನುಸಿರು ಗೀತೆ ಬೇಕಂತೆ, ಅದನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಅವರಿಗೋಸ್ಕರ ಇದೀಗ ಮೂಡಿ ಬರ್ತಾ ಇದೆ ಕರ್ಣ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ನಾಗರತ್ನ ಶ್ರೀನಿವಾಸ್ ಅವರು ಕಿಕ್ಕೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇದೀಗ ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವಂತಹ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿಯವರು ಹಾಡಿರುವ ಗಗನವು ಎಲ್ಲೋ ಭೂಮಿಯಲ್ಲೋ ಚಿತ್ರದ ಗೀತೆಯನ್ನು ಈಗ ಕೇಳೋಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಯಾರೇ ನೀನು ಚೆಲುವೆ ಚಿತ್ರದ ಯಾವುದಾದರೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಮೆಚ್ಚಿನ ಗೀತೆ ಇದೀಗ ನಮ್ಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಗ್ತಾ ಇದೆ. ಅನುರಾಧ ಶ್ರೀರಾಮ್ ಮತ್ತು ಶ್ರೀನಿವಾಸನ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಸಂಗೀತ ನೀಡಿ ಸಾಹಿತ್ಯವನ್ನು ಬರೆದಿದ್ದಾರೆ ಹಂಸಲೇಖ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯಲ್ಲಿ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಯೋಮಿತಿ 5-10 ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷರಿಂದ ಬೋಧನೆ ನೀಡಲಾಗುತ್ತೆ. ಪ್ರವೇಶ ಪಡೆಯೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222220. ಮೊಬೈಲ್ ಸಂಖ್ಯೆ 9845446288. ಪ್ರಕಟಣೆ ಕೇಳಿದಿರಿ. ಸಂದೇಶಾಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಮುಂದೆ ಮೈಸೂರಿನ ಜೆಕೆ ಟೈರ್ನಿಂದ ವಿಜಯಕೃಷ್ಣ, ಶ್ರೀರಾಮ್, ಚಂದ್ರ, ಪ್ರಕಾಶ್, ನಾಗೇಶ್, ಕುಮಾರ್ ಮತ್ತು ಬಳಗದವರ ಸಂದೇಶವೊಂದು ಬಂದಿದೆ. ಅವರಿಗೆ ಸ್ನೇಹಲೋಕ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವಂತಹ ಗೀತೆ ಬೇಕಂತೆ. ಈ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖಾ.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಾದಿಂದ ಕಿರಾಲಿಂಗ ಇಕ್ಕಳಿಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ ಅವರು ಸಂದೇಶಾಧಾರಿತ ಕೋರಿಕೆಯ ಗೀತೆಗಳ ಕಾರ್ಯಕ್ರಮದಲ್ಲಿ ನಮಗಾಗಿ ಚೆಲುವಿನ ಚಿತ್ತಾರ ಚಿತ್ರದಿಂದ ಒಂದು ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಮತ್ತು ಸುನಿಧಿ ಚೌಹಾನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಎಸ್ ನಾರಾಯಣ ಅವರು ಬರೆದಿರುವಂತಹ ಗೀತೆ. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಚಿತ್ರ ಚೆಲುವಿನ ಚಿತ್ತಾರ.

ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ನಿಂದ 2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್

0: ಬನ್ನಿ ಅಮಿತಾ, ಗಾಂಧಿ ಚೌಕ್, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252-1631.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ನಮಗೊಂದು ಸಂದೇಶ ಬಂದಿದೆ. ಯಾರಿಂದ ಅಂತ ಗೊತ್ತಿಲ್ಲ. 50563 ಸಂಖ್ಯೆಯಿಂದ ಕೊನೆಯಾಗುವಂತಹ ಮೊಬೈಲ್ ಸಂಖ್ಯೆಯಿಂದ ಬಂದಿದೆ. ಏನು ವಿಶೇಷ ಅಂತ ಹೇಳಿದ್ರೆ, ಮದುವೆಯ ವಿವಾಹ ವಾರ್ಷಿಕೋತ್ಸವವಂತೆ, ಹಾಗಾಗಿ ವಿನೋದ್ ಮತ್ತು ರಶ್ಮಿಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹಿನಕಲ್ನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರನ್ನು ಹಾಕೋದನ್ನು ಮರೆತಿದ್ದಾರೆ. ಯಾರಿಗಾಗಿ ಈ ಕೋರಿಕೆಯನ್ನು ಕಳಿಸಿದ್ದಾರೋ ಅವರ ಹೆಸರು ಮಾತ್ರ ನಮೂದಾಗಿದೆ. ಇದೀಗ ಮೂಡಿ ಬರ್ತಾ ಇದೆ ಸೀತಾ ಚಿತ್ರದಿಂದ ಆರಿಸಿಕೊಂಡಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜೈಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದಾರೆ. ವಿಜಯಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿದೆ.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಗದಗದಿಂದ ಸಂಜೀವ ಪ್ರಶಾಂತ ಸಂತು ಇವರದೊಂದು ಸಂದೇಶ ಬಂದಿದೆ. ರಾಜಹುಲಿ ಚಿತ್ರದಿಂದ ನಮಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಹೇಮಂತ್ ಮತ್ತು ಶ್ರೀರಕ್ಷ ಅವರು ಹಾಡಿರುವ ಈ ಗೀತೆ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಶ್ರೋತೃಗಳ ಮೆಚ್ಚಿನ ಗೀತೆಗಳನ್ನು ಕೇಳ್ತಾ ಇದ್ವಿ. ಸಂದೇಶ ಆಧಾರ ಮಾಡಿದ್ದಂತಹ ಗೀತೆಗಳಾಗಿದ್ವು ಇವು. ಕಾರ್ಯಕ್ರಮದಲ್ಲಿ ಮುಂದೆ ಮೂಡಿ ಬರ್ತಾ ಇದೆ ಸ್ಪರ್ಶ ಚಿತ್ರಕ್ಕಾಗಿ ಪಂಕಜ್ ಉದಾಸ್ ಅವರು ಕವಿತಾ ಕೃಷ್ಣಮೂರ್ತಿಯವರೊಂದಿಗೆ ಹಾಡಿರುವಂತಹ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಮೈಸೂರಿನ ಕುವೆಂಪು ನಗರದ ನಿಖಿಲ್ ಎಸ್ ಕೌಶಿಕ್ ಮತ್ತು ಇಂದಿರಾ ಶ್ರೀನಿವಾಸ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಸ್ಪರ್ಶ ಚಿತ್ರದ ಈ ಹಾಡು.

ಸ್ಪರ್ಶ ಚಿತ್ರದ ಈ ಹಾಡಿನೊಂದಿಗೆ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಿಲಯಕ್ಕೆ ಸಂದೇಶಗಳ ಮಹಾಪೂರವೇ ಹರಿದು ಬಂದಿದೆ. ಸಿಹೆಚ್ ರಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಜರಾಬಾದ್ ಮೈಸೂರಿನಿಂದ ಯೋಗಾನಂದ ರಂಪೂರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ ಇವರದ್ದು ಸಂದೇಶ ಬಂದಿದೆ. ಹಾಗೆಯೇ ಮೈಸೂರು ಮಹದೇವಪುರದಿಂದ ಮಹೇಶ್ ಅವರದ್ದೊಂದು ಸಂದೇಶ ಬಂದಿದೆ. ನಮಸ್ತೆ ಆಕಾಶವಾಣಿ ಅಂತ ವೇದ ಶಿವಕುಮಾರ್ ಅವರು ಹಾಸನದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಶೋಕಪುರಂನಿಂದ ಚೈತ್ರ, ಗಾಯತ್ರಿ ಮತ್ತು ಗಂಗಾಧರ್ ಅವರ ಸಂದೇಶ ಬಂದಿದೆ. ಹಾಗೆಯೇ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ ಶ್ರೀನಿವಾಸ ಜಿಪಿ ಅವರ ಸಂದೇಶ ಬಂದಿದೆ. ನಂತರ ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್ ಹನುಮನಾಳದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜನನಾಯಕ ಚಿತ್ರದ ಹಾಡಬೇಕು ಅಂತ ಹೇಳಿ ಗುಂಡ್ಲುಪೇಟೆಯಿಂದ ನಮಗೆ ನಂಜುಂಡಸ್ವಾಮಿ ಚಂದನ್ ಅವರದ್ದು ಸಂದೇಶ.

0: ಯದಿಂದ ನಿಮ್ಮಿಷ್ಟದ ಕೋರಿಕೆಯ ಹಾಡುಗಳು ಪ್ರಸಾರ ಆಗ್ತಲೇ ಇರ್ತವೆ. ಅವುಗಳನ್ನು ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಹೀಗೆ ಸಂದೇಶಗಳನ್ನು ಕಳಿಸ್ತಾ ನಿಮ್ಮ ಪ್ರೀತಿಯನ್ನು ಮೈಸೂರು ಆಕಾಶವಾಣಿಗೆ ತಲುಪಿಸ್ತಾ ಇರಿ ಅನ್ನುವಂಥದ್ದು ನಮ್ಮ ಆಸೆ ಅಷ್ಟೇ.
1: Career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಕಿವುಡ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಈ ಸಂಸ್ಥೆಯು ಕರ್ನಾಟಕ ರಾಜ್ಯ ಸರ್ಕಾರದ ಸಂಸ್ಥೆಯಾಗಿದ್ದು, ಕಿವುಡ ಬಾಲಕರಿಗೆ ಉಚಿತ ವಸತಿಯುತ ಹಾಗೂ ಬಾಲಕಿಯರಿಗೆ ಬಾಹ್ಯ ವಿದ್ಯಾರ್ಥಿನಿಯಾಗಿ ಉಚಿತವಾಗಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬೋಧನಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಶಾಲೆಗೆ ದಾಖಲಾಗಬಹುದು. ಮೊದಲಿಗೆ UDID ಕಾರ್ಡ್, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸಗಂಗೋತ್ರಿ ಮೈಸೂರು ಸಂಸ್ಥೆಯಿಂದ ಪಡೆದ ವಾಕ್ಶ್ರವಣ ದೋಷದ ದೃಢೀಕರಣ ಪತ್ರ, ವರಮಾನ ಮತ್ತು ಜಾತಿ ಪ್ರಮಾಣ ಪತ್ರ, ಆಧಾರ್ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಪ್ರತಿಗಳು, ವಿದ್ಯಾರ್ಥಿಯ ಬ್ಯಾಂಕ್ ಪುಸ್ತಕದ ಜೆರಾಕ್ಸ್ ಪ್ರತಿ ಮತ್ತು ಪಾಸ್ಪೋರ್ಟ್ ಅಳತೆಯ 6 ಭಾವಚಿತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9886353368. ಪ್ರಕಟಣೆ ಕೇಳಿದಿರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6 ಗಂಟೆ. ಇನ್ನೀಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾ ಎಸ್ಬಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿದ್ಧಾರೂಢ ಸಿಂಗಾಡಿ. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. 7:45 ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ಇಂದು ಮತ್ತು ನಾಳೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಇದೆ. 10 ಗಂಟೆಗೆ ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಕೇಳಲಿದ್ದೀರಿ. 10:30 ಇಂದು ಮತ್ತು ನಾಳೆ ಸವಿ ನೆನಪು. ನಾಳೆ ನಮ್ಮ ನಿಲಯದಿಂದ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆಯ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾವಾಹಿನಿ. 7:45 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕುನ್ನಕ್ಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ. 10:30

0: ಹಿಂದಿ ಚಿತ್ರಗೀತೆಗಳು 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ. ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಲೇಖಕಿ ಅನುವಾದಕಿ ವಿಶ್ರಾಂತ ಪ್ರೊಫೆಸರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ವೈಷ್ಣವಿ ದತ್ತ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು, ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿಯವರು ಮಾಡಿದ್ದ ಭಾಷಣದ ಧ್ವನಿಮುದ್ರಣ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ, ಪತ್ರಕರ್ತ ಎಂ ರವಿ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ ಶಬರ ಶಂಕರ ಲೀಲೆ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳುವಿರಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. Prime Minister Narendra Modi and President of Myanmar U May Aung Lai held detailed talks on the entire gamut of bilateral issues in New Delhi today. The discussions covered trade, defence, border management, culture, among other areas of interest. Briefing media after the talks, Foreign Secretary Vikram Misri said both sides express interest in forging closer cooperation, particularly in the areas of trade and investment, development cooperation, health, education and energy. He said both sides underlined the importance of connectivity and agreed to work as quickly as possible towards completion of Kaladan Multimodal Transit Transport Project.
2: Both sides underscored the importance of preventing the misuse of sovereign territory for activities inimical to their security interests. Overall, this visit by the President has once again reaffirmed the shared commitment of both sides to deepen their long-standing partnership and to work together for mutual benefit, growth and prosperity in the region.
1: Mr. Misri said Myanmar sits at the confluence of India's neighbourhood first, Act East, as well as Mahasagar and Indo-Pacific policies. The President of Myanmar will meet President Draupadi Murmu at Rashtrapati Bhavan this evening. He is also scheduled to visit the Light and the Lotus, Relics of the Awakened One exhibition at Rai Pithora Cultural Complex in the national capital. President Liang will travel to Mumbai tomorrow for business and industry interactions and site visits. The India-Oman Comprehensive Economic Partnership Agreement, CEPA, has come into force today. Commerce and Industry Minister Piyush Goyal said the CEPA will deepen the economic and strategic ties between the two nations. Addressing media in New Delhi, Mr. Goyal said that CEPA is not simply a trade agreement, it is a statement of civilizational trust.
3: I am confident that this comprehensive agreement will add a new momentum to our ties with Oman. From day one, India will secure duty-free access on 98% of Oman's tariff lines, covering over 99% of India's exports to Oman. SEPA is a blueprint of our shared future.
1: Prime Minister Narendra Modi today shared an article written by Mr. Goyal on the India-Oman Comprehensive Economic Partnership Agreement. The Prime Minister said the article emphasizes that the government's efforts to sign trade agreements with developed countries help improve the lives of every Indian. India and Australia today affirmed the importance of enhancing cooperation with regional partners to help maintain a free, open, peaceful, stable and prosperous Indo-Pacific. During the second India-Australia Defence Minister's Dialogue in New Delhi, Defence Minister Rajnath Singh and his Australian counterpart Richard Marles stressed the importance of freedom of navigation and overflight, unimpeded trade and lawful use of the seas in accordance with the international law. The Supreme Court today refused to entertain a plea seeking that the NEET UG 2026 retest be conducted in computer-based test mode instead of the existing pen and paper format. A bench of Justices P.S. Narasimha and Arvind Kumar said the National Testing Agency is already facing multiple challenges after the cancellation of the examination. The court posted the matter for hearing on the 27th of next month. The Trinamool Congress TMC has expelled two legislators, Sandeepan Saha and Ritbrata Banerjee, for anti-party activities, absenteeism from key meetings and public remarks critical of the party leadership. The move comes amid internal turmoil following TMC's defeat in the 2026 West Bengal Assembly elections. The last rites of veteran playback singer Suman Kalyanpur were performed with full state honours in Mumbai today. Kalyanpur passed away at her residence in Mumbai last night. She was 89. One of India's most celebrated singers, she was a prominent figure in Marathi Bhavgeet and Hindi film music. Maharashtra Governor Jishnu Dev Verma, Chief Minister Devendra Fadnavis and Deputy Chief Ministers Eknath Shinde and Ajit Pawar expressed grief and paid tribute to the legendary singer. And that is the end of this news bulletin.
0: ಸಮಯ ಸರಿಯಾಗಿ 6:10. ನಮ್ಮ ಮುಂದಿನ ಕಾರ್ಯಕ್ರಮ
4: ಆಕಾಶವಾಣಿ ಮೈಸೂರು.
5: ಓಂ ಧನ್ ಧನ್ವಂತರಯೇ ನಮಃ.
4: ಸಸ್ಯ ಸಿರಿ
6: ಸಸ್ಯ ಸಿರಿ
4: ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
5: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
4: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
7: ಕೇಳುಗ್ರೆ, ಇಂದು ಒಂದೆರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಚಿರಪರಿಚಿತವಾದ ಒಂದು ಸಸ್ಯದ ಹೆಸರು ಮುಟ್ಟಿದರ ಮುನಿ ಅಥವಾ ನಾಚಿಕೆ ಮುಳ್ಳು. ಇದನ್ನು ಗ್ರಾಮೀಣ ಭಾಗದಲ್ಲಿ ನಾಚಿಕೆ ಮುಳ್ಳು ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ಲಜ್ಜಾಲು ಅಂತ ಕರೀತಾರೆ. ಇದನ್ನು ಸಹ ನಾವು ಆಹಾರವಾಗಿ ಬಳಸ್ಬೋದು. ನಾವು ಕೇವಲ ಔಷಧಿ ಅಂತ ಇದನ್ನು ಬಳಸ್ತಾ ಇದ್ವಿ, ಆದರೆ ನಿಯಮಿತವಾಗಿ ಆಹಾರದ ಭಾಗವಾಗಿ ಇದನ್ನು ಬಳಸೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು. ಈ ಗಿಡದ ಸಸ್ಯಶಾಸ್ತ್ರೀಯ ಹೆಸರು ಮೈಮೋಸಪುಡಿಕ. ಇದರಲ್ಲಿ ಅನೇಕ ಔಷಧಿ ಗುಣ ಇದೆ. ಸ್ತ್ರೀಯರಲ್ಲಿ ಕಂಡುಬರುವಂತಹ ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾಯಿಲೆಗಳಿಗೆ ಇದು ಉತ್ತಮವಾದ ಮನೆಮದ್ದು. ಮೂಲವ್ಯಾಧಿಗಳಲ್ಲಿ ಅಥವಾ ಬೇರೆ ಯಾವುದೇ ಕಾಯಿಲೆಗಳಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಆಗುತ್ತಿದ್ದರೆ ಅಂತಹ ಎಲ್ಲ ರಕ್ತಸ್ರಾವದ ಕಾಯಿಲೆಗಳಿಗೆ ಮುಟ್ಟಿದರ ಮುನಿ ಒಂದು ಉತ್ತಮವಾದ ಮನೆಮದ್ದು. ಇದನ್ನು ನಾವು ಆಹಾರವಾಗಿ ಬಳಸ್ಬೋದು. ಹೇಗಪ್ಪ ಅಂದರೆ, ಮುಟ್ಟಿದರ ಮುನಿ ಚಿಗುರಿನಲ್ಲಿ ರುಚಿಕಟ್ಟಾದ ತಂಬುಳಿಯನ್ನು ತಯಾರು ಮಾಡ್ತಾರೆ. ಅದರ ತಯಾರಕ ವಿಧಾನ ಬಹಳ ಸರಳ. ಮುಟ್ಟಿದರ ಮುನಿ ಎಲೆಗಳನ್ನು ಸಂಗ್ರಹಿಸಬೇಕು, ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಹುರಿದ ನಂತರ ತೆಂಗಿನ ತುರಿ, ಕಾಳುಮೆಣಸು ಇವನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆಯನ್ನು ಬೆರೆಸ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದ್ರೆ ಆರೋಗ್ಯದಾಯಕವಾದ ಮುಟ್ಟಿದರ ಮುನಿ ತಂಬುಳಿ ಸಿದ್ಧ ಆಗುತ್ತೆ. ಇದು ಆಹಾರವೂ ಹೌದು, ಪಥ್ಯವೂ ಹೌದು, ಔಷಧವೂ ಹೌದು. ಅದೇ ರೀತಿ ಇನ್ನೊಂದು ಔಷಧೀಯ ಸಸ್ಯ ಚಳ್ಳೆ ಹಣ್ಣು. ತಾವೆಲ್ಲ ಗಾದೆಯಲ್ಲಿ ಆಡು ಮಾತಲ್ಲಿ ಕೇಳಿರ್ತೀರ, ಚಳ್ಳೆ ಹಣ್ಣು ತಿನ್ನಿಸುವುದು ಅಂತ. ಈ ಹಣ್ಣು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ತಿಂದಾಗ ಬಾಯಲ್ಲಿ ಲೋಳೆ ಲೋಳೆ ಆಗುವ ಕಾರಣ ಚಳ್ಳೆ ಹಣ್ಣು ತಿನ್ನಿಸುವುದು ಅಂತ ಒಂದು ನಾಣ್ಣುಡಿ ಬಂದಿದೆ ಅಷ್ಟೇ. ಈ ಚಳ್ಳೆಹಣ್ಣನ್ನು ಆಯುರ್ವೇದದಲ್ಲಿ ಶ್ಲೇಷ್ಮಂತಕ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಕಾರ್ಡಿಯಾ ಡಿಕಟೋಮಾ ಅಂತ. ಇದರ ಜಿಗುಟಾದ ಹಣ್ಣು ಬಹಳ ಪ್ರಸಿದ್ಧ. ಈ ಚಳ್ಳೆಹಣ್ಣಿನಲ್ಲಿ ಕೀಲುಗಳಿಗೆ ಶಕ್ತಿ ಕೊಡುವಂಥ ಅಂಶ ಹೆಚ್ಚಾಗಿದೆ. ಕೀಲು ಸವೆಯದಂತೆ ತಡೆಯಲು ನಮ್ಮ ಜಾಯಿಂಟ್ಗಳಲ್ಲಿ ಸೈನೋವೆಲ್ ಫ್ಲೂಯಿಡ್ ಅಂತ ಇರ್ತದೆ. ವಯೋಸಹಜವಾಗಿ ಅದು ಪ್ರಮಾಣ ಕಡಿಮೆಯಾದರೆ ಕೀಲುಗಳಲ್ಲಿ ನೋವು ಬರುವುದು ಸಹಜ. ಈ ಸೈನೋವೆಲ್ ಫ್ಲೂಯಿಡನ್ನು ಹೆಚ್ಚು ಮಾಡುವಂಥ ಒಂದು ಗುಣ ಚಳ್ಳೆಹಣ್ಣಿನಲ್ಲಿದೆ ಅಂತ ಸಂಶೋಧನೆಗಳಿಂದ ಸಿದ್ಧಪಟ್ಟಿದೆ. ಹಾಗಾಗಿ ಚಳ್ಳೆಹಣ್ಣು ಒಂದು ಉತ್ತಮವಾದ ಪಥ್ಯ. ಚಳ್ಳೆಹಣ್ಣಿನಲ್ಲಿ ರುಚಿಕಟ್ಟಾದ ಉಪ್ಪಿನಕಾಯಿಯನ್ನು ಸಹ ತಯಾರಿಸ್ತಾರೆ. ಇದು ದೇಹದಲ್ಲಿ ಕಫದ ಅಂಶವನ್ನು ಹೆಚ್ಚು ಮಾಡುತ್ತೆ. ತನ್ಮೂಲಕ ಕೃಷಿ ವ್ಯಕ್ತಿಗಳಲ್ಲಿ ತೂಕವನ್ನು ಹೆಚ್ಚು ಮಾಡಲು ಸಹ ಸಹಕಾರಿಯಾಗುತ್ತೆ. ಕೈಕಾಲಿನ ಕೀಲುಗಳಲ್ಲಿ ಚಲಿಸಿದಾಗ ಶಬ್ದ ಬರ್ತಾ ಇದ್ರೆ, ನೋವಿದ್ರೆ ಇದು ಉತ್ತಮವಾದ ಪಥ್ಯ. ಈ ಎಲ್ಲಾ ಗುಣಗಳನ್ನು ಹೊಂದಿರುವಂತಹ ಚಳ್ಳೆಹಣ್ಣಿನ ಚಿಗುರು ಎಲೆಯಲ್ಲೂ ಸಹ ಈ ಔಷಧೀಯ ಗುಣಗಳು ಇರುತ್ತೆ. ಹಾಗಾಗಿ ಈ ಚಿಗುರು ಎಲೆಯಲ್ಲಿ ತಂಬುಳಿ ತಯಾರು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ. ಚಳ್ಳೆಹಣ್ಣಿನಲ್ಲಿ ಎರಡು ವಿಧ, ಚಿಕ್ಕದು ಮತ್ತು ದೊಡ್ಡದು ಅಂತ. ಇದು ಹಣ್ಣಿನ ಗಾತ್ರದಿಂದ ಈ ಹೆಸರು ಬಂದಿದೆ ಅಷ್ಟೇ. ಯಾವುದಾದರೂ ಸರಿ, ಚಳ್ಳೆಹಣ್ಣಿನ ಗಿಡದ ಚಿಗುರನ್ನು ಒಂದು ಹಿಡಿಯಷ್ಟು ಸಂಗ್ರಹ ಮಾಡಬೇಕು. ನಂತರ ಇದನ್ನು ಶುದ್ಧೀಕರಿಸಿ ಸಣ್ಣ ಉರಿಯಲ್ಲಿ ಹುರಿದಿಟ್ಕೋಬೇಕು. ಇದಕ್ಕೆ ತೆಂಗಿನ ತುರಿ, ಮಜ್ಜಿಗೆ, ಕಾಳುಮೆಣಸು ಬೆರೆಸಿ ರುಬ್ಬಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿ ಮಜ್ಜಿಗೆಯನ್ನು ಮಿಶ್ರ ಮಾಡಿದಲ್ಲಿ ರುಚಿಕಟ್ಟಾದ ಹಾಗೂ ಆರೋಗ್ಯದಾಯಕ ಚಳ್ಳೆ ಹಣ್ಣಿನ ತಂಬುಳಿ ಸಿದ್ಧ. ಈ ಎರಡೂ ಆಹಾರಗಳನ್ನು ತಾವು ತಯಾರಿಸಿ ಬಳಸಿ ಇದರ ಆರೋಗ್ಯಕರವಾದ ಪ್ರಯೋಜನವನ್ನು ಪಡೆದುಕೊಳ್ಳಿ.
6: ಓಂ ಧನ್ ಧನ್ವಂತರಯೇ ನಮಃ.
4: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
6: ಓಂ ಧನ್ ಧನ್ವಂತರಯೇ ನಮಃ.
4: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ, ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು sw.dhmis.karnataka.gov.in ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು SSP ಐಡಿ ಕಾರ್ಡ್ ಬೇಕಾಗುತ್ತದೆ. ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕಡ್ಡಾಯವಾಗಿ ಸಲ್ಲಿಸಲಬೇಕು. ದಾಖಲಾತಿಗಳು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸ ಹಾಗೂ ವಿದ್ಯಾರ್ಥಿಯ ವಾಸಸ್ಥಳ ವಿಳಾಸದ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಇಲ್ಲಿ ಸಂಪರ್ಕಿಸಬಹುದು. ಅಥವಾ ದೂರವಾಣಿ ಸಂಖ್ಯೆ 0821250910 ಈ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು. ಇದು ಆಕಾಶವಾಣಿ ಮೈಸೂರು FM 100.6. 6:15 ಈ ಸಮಯದಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿ ಬರೋಣ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821246369.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. May 4-August 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು EM on TD ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 lakh ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 lakh ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252161.
3: Empower your ambitions with quality education.
4: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ನಾಳೆ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಕೇಳುವಿರಿ. ಪ್ರಸ್ತುತಿ ದಿಗ್ವಿಜಯ್ ಬಿ, ಭಾಗವಹಿಸುತ್ತಾರೆ ಆಹಿರಿ ಪುಟ್ಟಿ ಹಾಗೂ ಶೀತಲ್ ಬೆಳಗಲಿ. 8:00 ನಾಟಕ ವಿಧಿವಿಲಾಸ, ರಚನೆ M. ಶಿವಕುಮಾರ್, ನಿರ್ದೇಶನ ರಘು ಹೆಗಡೆ. 8:30 GR ರಾಮಚಂದ್ರ ಅವರು ಹಾಡಿರುವ ರಂಗಗೀತೆಗಳು ಬಿತ್ತರಗೊಳ್ಳಲಿವೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ DK ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ರಾತ್ರಿ 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನವಿದೆ. ಪ್ರಸ್ತುತಿ ಡಾ AS ಶಂಕರನಾರಾಯಣ.

ಕೇಳುಗರೆ, ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ 60%-74.99% ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲಾಗುತ್ತಿದೆ. ಆದಾಯ ಮಿತಿ ಇರುವುದಿಲ್ಲ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮದಲ್ಲಿ 2026 ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 60%-ಕ್ಕೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ವೆಬ್ಸೈಟ್ ವಿಳಾಸ sswdservices.karnataka.gov.in. ಪ್ರಕಟಣೆ ಕೇಳಿದಿರಿ. ಸಮಯ ಇನ್ನೇನು 6:20 ಆಗಲಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ

0: ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನ್ಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18-25 ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:35.
2: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: Shape a successful career with world-class education.
6: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳಿವೆ. 6:40 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್?
3: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
4: ನೀವು ಉಳಿಸಿ ಬಿಟ್ರಿ ಅಕ್ಕ,
3: ಕೆಲ್ಸದಿಂದಲ್ಲ.
4: ಮಾಡ್ತೀನಿ. RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಶಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ದ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ದ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲಾ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
2: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
2: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
0: ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:51 ಸೆಕೆಂಡುಗಳು.

0: ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಲ್ಮೆಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿದ್ದಾರೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ಬಿ ಯೋಗಾನಂದ ಹಾಗೂ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರು. ಸಂವಾದವನ್ನು ನಡೆಸಿಕೊಡ್ತಾ ಇದ್ದಾರೆ ಎನ್ ಕೆ ಶಿವಮೂರ್ತಿ.
4: ಡಾಕ್ಟರ್ ಯೋಗಾನಂದ ಅವರೇ ನಮಸ್ಕಾರ.
5: ನಮಸ್ಕಾರ ಸರ್.
4: ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ ತಮಗೂ ನಮಸ್ಕಾರ.
5: ನಮಸ್ತೆ ಸರ್.
4: ತಾವಿಬ್ಬರು ಇವತ್ತು ಮುಂಗಾರು ಹಂಗಾಮಿಗಾಗಿ ಉತ್ತಮ ಗುಣಮಟ್ಟದ ಬೀಜವನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಮತ್ತು ಬೀಜೋಪಚಾರವನ್ನು ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಬೀಜೋತ್ಪಾದನೆಗೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಯೋಗಾನಂದ ಅವರೇ, ತಾವು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗಷ್ಟೇ ಬಹಳ ವಿಜೃಂಭಣೆಯಿಂದ ಬೀಜ ಮೇಳವನ್ನು ಮಾಡಿದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿ. ಯಾಕೆ ಮಾಡಿದ್ರಿ, ಏನು ಅದರ ಔಟ್ಕಮ್, ಏನಾಯಿತು?
5: ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ನಾವು ಈಗ ತಾನೇ ಮಳೆಗಾಲದ ಮುಂಗಾರಿನ ಪ್ರಯುಕ್ತವಾಗಿ ಹಂಗಾಮಿನ ಪೂರ್ವಸಿದ್ಧತೆಯ ಭಾಗವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ವಿಸಿ ಫಾರಂನಲ್ಲಿ ನಾವು ಬೀಜೋತ್ಸವವನ್ನು ಮಾಡಿದೋ, ಮತ್ತು ಅದು ಪೂರ್ವ ಮುಂಗಾರು ಆಂದೋಲನ 2026 ಅನ್ನೋದನ್ನು ನಾವು ವಿಸಿ ಫಾರಂ ಆವರಣದಲ್ಲಿ ನಾವು ಹಮ್ಮಿಕೊಂಡೋ. ಅದು ದಿನಾಂಕ 8/5/26 ಮಾಡಿದೋ. ಅಲ್ಲಿ ನಮ್ಮ ರೈತ ಬಾಂಧವರು ಉತ್ಸಾಹದಿಂದ 1,000 ಜಾಸ್ತಿ ಸುಮಾರು ಎಲ್ಲ ಭಾಗಗಳಿಂದ ಬಂದು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಪ್ರಮುಖವಾಗಿ ಹವಾಮಾನ ಪ್ರಮುಖ ಕೃಷಿ ಬೆಳೆಗಳ ಉತ್ಪಾದಕನ ತಾಂತ್ರಿಕತೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ, ಮತ್ತು ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ಅವುಗಳ ಸಂಯೋಜಿತ ಲಭ್ಯತೆ, ಸೊ ನಮ್ಮಲ್ಲಿ ಯಾವ್ಯಾವ ಬೀಜಗಳು ಲಭ್ಯತೆ ಇದ್ದಾವೆ, ಆಮೇಲೆ ಈ ಮುಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೀಜಗಳನ್ನು ರೈತ ಬಾಂಧವರು ಈಗ ಪೂರ್ವ ಮುಂಗಾರಿನಲ್ಲಿ ತಮ್ಮ ಜಮೀನಿನಲ್ಲಿ ಸಿದ್ಧಪಡ್ಕೊಳ್ಬೇಕು, ಮತ್ತು ಗುಣಮಟ್ಟದ ಬೀಜದ ಲಭ್ಯತೆಯನ್ನು ಉತ್ತೇಜಿಸಲು ಮತ್ತು ಬೀಜ ವಿತರಣಾ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕಾದಂಥ ಕರ್ತವ್ಯ ನಮ್ಮಲ್ಲಿ ಇರುವುದರಿಂದ ನಾವು ರೈತ ವಿಜ್ಞಾನಿಗಳು ಮತ್ತು ಸಂಬಂಧಪಟ್ಟ ಪಾಲುದಾರರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ರೈತ ವಿಜ್ಞಾನಿಗಳ ಒಂದು ಸಂಯೋಜನೆ ಮತ್ತು ರೈತರಿಗೆ ಇರುವಂಥ ಮಾಹಿತಿಯನ್ನು ವಿಜ್ಞಾನಿಗಳ ಕಡೆಯಿಂದ ಒಂದು ಕೊಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೋ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಭಾಗವಹಿಸಿದರು, ಜೊತೆಗೆ ದೇಸಿ ತಳಿ ಸಂರಕ್ಷಕರು ಮತ್ತು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರು ಮತ್ತು ಸ್ವಸಹಾಯ ಗುಂಪುಗಳ ಸದಸ್ಯರು SHGs ಮತ್ತು ರಾಜ್ಯ ಬೀಜ ನಿಗಮಗಳ ಪ್ರತಿನಿಧಿಗಳು ಮತ್ತು ನಮ್ಮ ಇತರ ಕೃಷಿ ವಿಶ್ವವಿದ್ಯಾನಿಲಯಗಳ ಎಲ್ಲ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಖಾಸಗಿ ಬೀಜ ಕಂಪನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಮತ್ತು ದೇಸಿ ಬೀಜಗಳ ಮಾರಾಟಗಾರರು, ಅದೇ ರೀತಿ ನಮ್ಮ ಪೂರ್ವ ಸಿದ್ಧತೆಗೆ ಬೀಜವನ್ನು ಸಂರಕ್ಷಣೆ ಮಾಡಿದಂಥ ಪ್ರಮುಖವಾದಂಥ ರೈತರುಗಳು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ನೀಡುವುದರ ಜೊತೆಗೆ ತಾವು ಸಂರಕ್ಷಣೆ ಮಾಡಿರುವಂಥ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ. ಅದರಿಂದ ಈ ಕಾರ್ಯಕ್ರಮವು ರೈತರಿಗೆ ತುಂಬ ಅತ್ಯುತ್ತಮ ಯಶಸ್ವಿಯಾಗಿ ನಡೆದಿದ್ದು, ತುಂಬ ರೈತರು ಇದನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ. ಆಮೇಲೆ ನಮ್ಮಲ್ಲೂ ತುಂಬ ಬೀಜಗಳನ್ನು ರೈತರು ಈ ಪೂರ್ವ ಹಂಗಾಮಿಗೆ ಏನೇನು ಬೇಕಾಗುತ್ತೆ ಮುಂಗಾರಿಗೆ ಅದನ್ನು ನಮ್ಮಲ್ಲಿ ಪಡೆದುಕೊಂಡು ಹೋಗಿದ್ದಾರೆ.
4: ಸರ್, ಈಗ ನಿಮ್ಮಲ್ಲೇ ಒಂದು ಬೀಜ ಘಟಕ ಇದೆ, ಅದರ ಮುಖ್ಯಸ್ಥರು ತಾವು. ಈಗ ಮುಂಗಾರಿಗೆ ಏನೇನು ಬೀಜಗಳು ಲಭ್ಯ ಇದ್ದಾವೆ, ಏನೇನು ಸಿಗ್ತವೆ ಒಂದು ಸ್ವಲ್ಪ ಹೇಳ್ಬಿಡಿ ಡಾಕ್ಟರ್ ಯೋಗಾನಂದ ಅವರು.
5: ನಮ್ಮಲ್ಲಿ ತಳಿವರ್ಧಕ ಬೀಜ ಮತ್ತು ಮೂಲ ಬೀಜ ಮತ್ತು ಪ್ರಾಮಾಣಿತ ನೀಜ ಬೀಜ ಅಂತ ಸುಮಾರು ನಮ್ಮಲ್ಲಿ ಪ್ರಾಮಾಣಿಕ ಬೀಜಗಳು ಲಭ್ಯತೆ ಇದೆ. ಅದರಲ್ಲಿ ಈಗ ಬೇಕಾಗಿರುವಂಥ ಭತ್ತ ಇರ್ಬೋದು, ತಪ್ಪಿದ್ರೆ ರಾಗಿ ಇರ್ಬೋದು, ತಪ್ಪಿದ್ರೆ ದ್ವಿದಳ ಧಾನ್ಯಗಳಿರ್ಬೋದು, ಮತ್ತು ಮುಸ್ಕಿನ ಜೋಳಗಳಿರ್ಬೋದು, ಮತ್ತು ಅದೇ ರೀತಿ ನಮ್ಮ ಬಹು ಕಟಾವು ಮೇವಿನ ಜೋಳದ್ದು

0: ಪ್ರಮುಖ ಅಂಶವಾಗಿದೆ. ಒಳ್ಳೆಯ ಬೀಜವೇ ಉತ್ತಮ ಬೆಳೆಯ ಅಡಿಪಾಯ ಎಂಬ ಮಾತಿನಂತೆ ಉತ್ತಮ ಗುಣಮಟ್ಟದ ಬೀಜಗಳ ಬಳಕೆಯಿಂದ ಬೆಳೆ ಉತ್ಪಾದನೆ ಶೇಕಡ 15-20 ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರೈತರು ಎಷ್ಟೇ ಉತ್ತಮ ಗೊಬ್ಬರ, ನೀರಾವರಿ, ಬೆಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೂ ಕಳಪೆ ಗುಣಮಟ್ಟದ ಬೀಜಗಳನ್ನು ಬಳಸಿದರೆ ನಿರೀಕ್ಷಿತ ಉತ್ಪಾದನೆ ದೊರೆಯುವುದಿಲ್ಲ. ಆದ್ದರಿಂದ ರೈತರು ಬಿತ್ತನೆಗಾಗಿ ಸದಾ ಪ್ರಮಾಣಿತ ಮತ್ತು ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡುವುದು ಅತ್ಯಗತ್ಯವಾಗಿದೆ. ಅದೇ ರೀತಿ ರೈತ ಬಾಂಧವರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸುವುದರಿಂದ ಉತ್ತಮ ಮೊಳಕೆ ಪ್ರಮಾಣ ಸಾಧ್ಯವಾಗುತ್ತದೆ, ಬೆಳೆಯಲ್ಲಿ ಒಂದೇ ರೀತಿಯ ಬೆಳವಣಿಗೆ ಕಂಡುಬರುತ್ತದೆ ಹಾಗೂ ಏಕಕಾಲಕ್ಕೆ ಕಟಾವಿಗೆ ಬರುತ್ತದೆ. ಅದಲ್ಲದೆ ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನಿಯಂತ್ರಿಸಬಹುದು. ಇವಾಗ ಉತ್ತಮ ಬೀಜವನ್ನು ಏಕೆ ಬಳಸಬೇಕು ಅಂತ ನೋಡೋಣ. ಉತ್ತಮ ಬೀಜವು ಕಡಿಮೆ ಬೀಜ ದರ ಹೊಂದಿರುತ್ತದೆ. ಬೀಜ ದರ ಅಂದರೆ ಮಾರಾಟ ದರ ಅಲ್ಲ, ಒಂದು ಎಕರೆಗೆ ಬೇಕಾಗುವ ಪ್ರಮಾಣವನ್ನು ನಾವು ಬೀಜ ದರ ಅಂತ ಕರಿತೀವಿ. ಸೊ ಉತ್ತಮ ಬೀಜ ಇದ್ದರೆ ಕಡಿಮೆ ಬೀಜ ದರ ತಗಲುತ್ತದೆ. ಅದೇ ರೀತಿ ಹೆಚ್ಚಿನ ಮೊಳಕೆಯೊಡಿಕೆ, ಹೆಚ್ಚು ಏಕರೂಪದ ಸಸ್ಯ ನಿಲುವು ಮತ್ತು ಉತ್ತಮ ಬೀಜದಿಂದ ಹೆಚ್ಚು ಹುರುಪಿನ ಆರಂಭಿಕ ಬೆಳವಣಿಗೆ ಇರುತ್ತದೆ. ಈ ರೀತಿ ಹೆಚ್ಚಿನ ಹುರುಪಿನ ಆರಂಭಿಕ ಬೆಳೆ ಇರೋದರಿಂದ ಕಳೆಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತದೆ. ಅದೇ ರೀತಿ ಕೀಟಗಳು ಮತ್ತು ರೋಗಗಳಿಗೆ ಬರುವ ಪ್ರತಿರೋಧಕ ಕೂಡ ಹೆಚ್ಚುತ್ತದೆ. ಸೊ ಇದಾದ ನಂತರ ನಾವು ಒಳ್ಳೆಯ ಬೀಜ ಅಂದರೆ ಏನು ಅಂತ ನೋಡೋಣ. ಸೊ ಒಳ್ಳೆಯ ಬೀಜ ಅಂದರೆ ಗರಿಷ್ಠ ಮೊಳಕೆಯೊಡೆಯುವ ಶಕ್ತಿಯನ್ನು ಹೊಂದಿದ್ದು ಆನುವಂಶಿಕವಾಗಿ ಮತ್ತು ಭೌತಿಕವಾಗಿ ಶುದ್ಧವಾಗಿರಬೇಕು. ಇತರ ತಳಿ, ಕಳೆ, ಕಲ್ಲು, ಮಣ್ಣು ಇತ್ಯಾದಿಗಳಿಂದ ಕೂಡಿರಬಾರದು. ಅದೇ ರೀತಿ ರೋಗ ಮತ್ತು ಕೀಟಗಳಿಗೆ ತುತ್ತಾಗಿರಬಾರದು. ಬಿತ್ತನೆಗೆ ಮುನ್ನ ಸೂಕ್ತ ಬೀಜೋಪಚಾರ ಆಗಿರಬೇಕು ಹಾಗೂ ಬೀಜದ ಸುಪ್ತಾವತೆ ಮುಗಿದಿರಬೇಕು. ನಂತರ ಉತ್ತಮ ಗುಣಮಟ್ಟದ ಬೀಜಗಳ ಮಹತ್ವ ನೋಡೋಣ. ಈಗ ಗುಣಮಟ್ಟದ ಬೀಜಗಳು ಉತ್ತಮ ಮೊಳಕೆ, ಸಮಾನ ಬೆಳವಣಿಗೆ ಹಾಗೂ ಹೆಚ್ಚಿನ ಉತ್ಪಾದನೆ, ರೋಗ ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಉತ್ತಮ ಬೀಜಗಳ ಸ್ಥಾಪನೆ ಮತ್ತು ಸುಲಭಗೊಳಿಸುವುದರ ಜೊತೆಗೆ ಕೃಷಿ ವೆಚ್ಚವನ್ನು ಕೂಡ ಕಡಿಮೆ ಮಾಡಬಹುದು. ಸೊ ಈಗ ಉತ್ತಮ ಗುಣಮಟ್ಟಗಳ ಬೀಜಗಳ ಲಕ್ಷಣಗಳು ಮತ್ತು ಅದರ ಆಯ್ಕೆ ವಿಧಾನಗಳನ್ನು ನೋಡೋಣ. ಮೊದಲನೇದಾಗಿ ಭೌತಿಕ ಶುದ್ಧತೆ. ಭೌತಿಕ ಶುದ್ಧತೆ ಬೀಜಗಳು ಯಾವುದೇ ಕಳೆ, ಕಲ್ಲು, ಧೂಳು ಅಥವಾ ಮುರಿದ ಬೀಜಗಳಲ್ಲದೆ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ಸೊ ಈ ರೀತಿ ಭೌತಿಕ ಶುದ್ಧತೆ ನಾವು ಕಾಪಾಡಿರಬೇಕು. ನಂತರ ಮೊಳಕೆ ಸಾಮರ್ಥ್ಯ, ನಾವು ಏನು ಆಂಗ್ಲ ಭಾಷೆಯಲ್ಲಿ ಜರ್ಮಿನೇಷನ್ ಅಂತ ಕರಿತೀವಿ, ಬೀಜದ ಮೊಳಕೆಯಿಡುವ ಸಾಮರ್ಥ್ಯವು ಕನಿಷ್ಠ 70-80 ಹೆಚ್ಚಿರಬೇಕು. ನಾವೇನು ಇಂಡಿಯನ್ ಮಿನಿಮಮ್ ಸೀಡ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಸೊ ಅದಕ್ಕಿಂತ ಯಾವಾಗಲೂ ಮೊಳಕೆ ಸಾಮರ್ಥ್ಯ ಹೆಚ್ಚಾಗಿರಬೇಕು. ಸೊ ಅದೇ ರೀತಿ ಆರೋಗ್ಯಕರ ಬೀಜಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಬೀಜಗಳು ರೋಗಮುಕ್ತವಾಗಿರಬೇಕು. ಕೀಟಗಳು ತಿಂದ ರಂಧ್ರವಿರುವ, ಬಣ್ಣ ಬದಲಾದ ಅಥವಾ ಮುರುಟಿದ ಬೀಜಗಳನ್ನು ಬಿತ್ತನೆಗೆ ಬಳಸಬಾರದು. ಇನ್ನು ಏಕರೂಪದ ಗಾತ್ರದ ಬೀಜಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಬೀಜಗಳು ಒಂದೇ ಗಾತ್ರ ಮತ್ತು ತೂಕವನ್ನು ಹೊಂದಿರಬೇಕು ಮತ್ತು ಈ ರೀತಿ ಬಳಸುವುದರಿಂದ ಏಕರೂಪದ ಬೆಳೆಯನ್ನು ನಾವು ಬೆಳೆಯಲು ಸಹಾಯವಾಗುತ್ತದೆ. ಇನ್ನು ಅಧಿಕೃತ ಮೂಲ, ನಾವು ಯಾವುದೇ ಬೀಜವನ್ನು ಖರೀದಿ ಮಾಡಬೇಕಾದರೆ ಅಧಿಕೃತ ಮೂಲದಿಂದ ನಾವು ಖರೀದಿ ಮಾಡಬೇಕಾಗುತ್ತೆ. ಯಾವಾಗಲೂ ಪ್ರಮಾಣೀಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ, ಉದಾಹರಣೆಗೆ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ಮತ್ತು ನೋಂದಾಯಿತ ಮಾರಾಟಗಾರರಿಂದ ಬೀಜಗಳನ್ನು ಖರೀದಿಸಬಹುದು. ಈಗ ಉತ್ತಮ ಬೀಜಗದ ಗುಣಲಕ್ಷಣಗಳನ್ನು ನೋಡೋಣ. ರೈತ ಬಾಂಧವರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ಅಧಿಕೃತ ಬೀಜ ಮಾರಾಟಗಾರರಿಂದಲೇ ಬೀಜ ಖರೀದಿಸಬೇಕು ಮತ್ತು ಬೀಜಗಳನ್ನು ಕಡ್ಡಾಯವಾಗಿ ನಗದು ಅಥವಾ ಸಾಲದ ರಸೀದಿ ಕಂಪಲ್ಸರಿಯಾಗಿ ಪಡೆಯಬೇಕಾಗುತ್ತೆ. ಅದೇ ರೀತಿ ಅವಧಿ ಮುಗಿದಿರೋ ಬಗ್ಗೆ ಸೂಕ್ತ ಗಮನ ಹರಿಸಬೇಕು ಮತ್ತು ಖರೀದಿಸುವ ಮುನ್ನ ಪ್ರತಿ ಚೀಲವು ಗುರುತಿನ ಚೀಟಿಯನ್ನು ಹೊಂದಿರಬೇಕಾಗಿರುತ್ತದೆ. ಸೊ ಬಿತ್ತನೆ ಬೀಜದ ಚೀಲಕ್ಕೆ ಯಾವುದೇ ರೀತಿಯ ಹಾನಿಯಾಗಿರಬಾರದು ಮತ್ತು ಚೀಟಿ ಅಥವಾ ಕಟ್ಟುದಾರವನ್ನು ಬದಲಿಸಿರಬಾರದು. ಸೊ ಈ ಥರ ಮುಂತಾದ ಅಂಶಗಳನ್ನು ಖಚಿತಪಡಿಸಿಕೊಂಡ ನಂತರವೇ ರೈತರು ಬೀಜವನ್ನು ಖರೀದಿಸಬೇಕಾಗುತ್ತೆ. ಅದೇ ರೀತಿ ರೈತರು ಖರೀದಿಸಿದ ಬಿತ್ತನೆ ಬೀಜಗಳನ್ನು ಉಪಯೋಗಿಸಿದ ನಂತರ ಅದರ ನಗದು ರಸೀದಿ ಮುಂತಾದವುಗಳನ್ನು ಸರಿಯಾಗಿ ಸಂರಕ್ಷಿಸಿಡಬೇಕು. ಇದರಿಂದ ಬಿತ್ತನೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ, ಮೊಳಕೆ ಪ್ರಮಾಣ ಕಡಿಮೆಯಾದರೆ ಅಥವಾ ಬೆಳೆ ವಿಫಲವಾದರೆ ಆ ರೀತಿ ಸಂರಕ್ಷಿಸಿದ ಚೀಟಿಗಳನ್ನು ಅವಶ್ಯಕ ಲಗತ್ತಿನೊಂದಿಗೆ ಕೃಷಿ ಇಲಾಖೆ ಮುಖಾಂತರ ಪತ್ರ ಸಲ್ಲಿಸಲು ಸುಗಮವಾಗುತ್ತದೆ. ರೈತರು ತಾವು ಕೊಳ್ಳುವ ಬೀಜಗಳು ಹೊಸ ತಳಿಗಳಾಗಿದ್ದಲ್ಲಿ ಅವುಗಳ ನಿರ್ವಹಣೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಮಾರಾಟಗಾರರಿಂದಲೇ ಪಡೆಯುವುದು ಉತ್ತಮ ಹಾಗೂ ಮೆಕ್ಕೆಜೋಳ, ನೆಲಗಡಲೆ, ಸೂರ್ಯಕಾಂತಿ ಬೀಜಗಳಿಗೆ ಬೀಜೋಪಚಾರ ಮಾಡಿರೋ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು ಉತ್ತಮ.
1: ಡಾಕ್ಟರ್ ಯೋಗಾನಂದ ಅವರೇ, ಈಗ ಅನೇಕ ತಳಿಗಳ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ದಯಮಾಡಿ ಹೇಳ್ತೀರಾ ಈಗ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ತಳಿ ಲಭ್ಯ ಇದೆ ಮತ್ತು ಯಾವಾಗ ಯಾವ ಸಮಯದಲ್ಲಿ ರೈತರು ಬಂದು ಬಿತ್ತನೆಯನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ?
2: ನಮ್ಮ ಬೀಜ ಘಟಕ ವಿಸಿ ಫಾರಂನಲ್ಲಿ ಸುಮಾರು ತಳಿಗಳು ಲಭ್ಯತೆ ಇದೆ. ಅದರಲ್ಲಿ ಭತ್ತ. ಈಗ ಜೂನ್ 15 ರಿಂದ

0: ಜುಲೈ 15 ರೊಳಗೆ ಯಾವುದೇ ರೈತ ಬಾಂಧವರು ಮಾಡಬೇಕಾದ್ರೆ ನಾವು ನಿರ್ದಿಷ್ಟವಾಗಿ ತಿಳಿಸಿದ ತಳಿಗಳನ್ನು ದಯವಿಟ್ಟು ಹಾಕಬೇಕಾಗುತ್ತೆ. ತಾವು ಏನಾದರೂ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ರೋಗಕ್ಕೆ ಕೀಟಕ್ಕೆ ಬಾಧೆಗೆ ತುತ್ತಾಗುವ ಲಕ್ಷಣಗಳು ಜಾಸ್ತಿ ಇರುತ್ತೆ. ನಾವು ಅದನ್ನು ಹತೋಟಿ ಇಡಬೇಕು ಅಂದರೆ ಯಾವ ಕಾಲದಲ್ಲಿ ಶಿಫಾರಸು ಮಾಡ್ತೀವಿ ಆ ಬಿತ್ತನೆ ಬೀಜಗಳನ್ನು ಮಾತ್ರ ದಯವಿಟ್ಟು ತಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರಲ್ಲಿ ಈಗ ನಮ್ಮಲ್ಲಿ ಭತ್ತ, ಈಗ ಭತ್ತದ್ದು ಈಗ ಏನಾದರೂ ಜೂನ್ 15ರಿಂದ ಜುಲೈ 15ರೊಳಗೆ ತಮಗೆ ಏನಾದರೂ ನೀರಿನ ವ್ಯವಸ್ಥೆ ಇದ್ದರೆ ಅದು BR 2655 ಮತ್ತು ಜಯ ಭತ್ತ ವೆರೈಟಿ ನಮ್ಮಲ್ಲಿ ಲಭ್ಯತೆ ಇದೆ, ಅದನ್ನು ತಾವು ಬಂದು ತಗೊಂಡೋಗ್ಬೋದು. ಅದೇ ರೀತಿ ಭತ್ತದಲ್ಲಿ ಜುಲೈ 15ರ ನಂತರ ಆಗಸ್ಟ್ 1ನೇ ವಾರದವರೆಗೂ ತಮಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಮೊದಲನೇದಾಗಿ ಹೇಳಬೇಕಾದ್ರೆ ಅಲ್ಲಿ ನೀರು ಬಿಡುವುದೇನಾದ್ರು ತಡವಾಗಿ ಇಲ್ಲ ಮುಂಗಾರು ತಡವಾದರೆ ತಾವು ನಮ್ಮಲ್ಲಿ RNR 15048 ಅಂತಿದೆ, ಗಂಗಾವತಿ ಸೋನಾ ಅಂತ ಇದೆ, ಮತ್ತು MTU 1001, ಅದೇ ರೀತಿ KMP 220 ಅಂತ, KMP 225, ತನು ಮತ್ತು ಜ್ಯೋತಿ. ಸೊ ಈ ರೀತಿಯಾದಂಥ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಮತ್ತು ಪುನಃ ಆಗಸ್ಟ್ 2ನೇ ವಾರದಿಂದ ಆಗಸ್ಟ್ ಕೊನೆವರೆಗೂ, ಯಾಕೆಂದರೆ ನಾವು ಸುಮಾರು ಸಲ ನೋಡಿದ್ದೀವಿ ತಡವಾದ ಮುಂಗಾರಿನಿಂದ ಮತ್ತು ನಮ್ಮಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ತಡವಾಗಿ ಬಿಟ್ಟದ್ರಿಂದ ಸುಮಾರು ಕಡೆ ನಾಟಿ ತಡವಾಗಿದೆ. ಅದರಿಂದ ಆವಾಗ ಬೇಕಾದರೂ ನಮಗೆ MTU 1010 ಮತ್ತು KMP 225 ಮತ್ತು ದಕ್ಷ ಅಂತ ಒಂದು ಇನ್ನೊಂದು ಹೊಸ ವೆರೈಟಿ ಇದೆ, KMP 175 ಅಂತ, ಅದು ಇದೆ, ಮತ್ತು IR 64 ಅದರ ಲಭ್ಯತೆಯೂ ಕೂಡ ನಮ್ಮಲ್ಲಿ ಇದೆ. ಅದೇ ರೀತಿ ಈಗ ರಾಗಿ, ತಾವು ರಾಗಿಗೆ ಈಗ ಏನಾದರೂ ತಾವು ಬಿತ್ತನೆ ಮಾಡಲೇಬೇಕಂದ್ರೆ ನಮಗೆ ಜೂನಿಂದ ಜುಲೈವರೆಗೆ ನಮ್ಮಲ್ಲಿ MR 6 ಇದೆ, IND 8 ಇದೆ, ಅದೇ ರೀತಿ MR 1 ರಾಗಿ ಇದೆ, L5 ಅಂತ ರಾಗಿ. ಸೊ ಇದು ಈಗ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂಥದ್ದು ನೆಕ್ಸ್ಟ್ ಜೂನಿಂದ ಜುಲೈ ಈಗ ಮುಂಗಾರಿಗೆ. ಅದೇ ರೀತಿ ಜುಲೈ ಮತ್ತು ಆಗಸ್ಟ್ಗೆ ಮಂಡ್ಯದಲ್ಲೇ ಬಿಡುಗಡೆ ಮಾಡಿದಂಥ ಸುಮಾರು ತಳಿಗಳಿದ್ದಾವೆ. ಕರ್ನಾಟಕ ಮಂಡ್ಯ ರಾಗಿ ಅಂತ KMR ಅಂತ ಹೇಳ್ತೀವಿ ನಾವು, ಅದು KMR 301, 630 ಮತ್ತು KMR 316, ಅದೇ ರೀತಿ HR 911, ಅದೇ ರೀತಿ IND 5 ಮತ್ತು ಬಿಳಿ ರಾಗಿನೂ ಲಭ್ಯತೆ ಇದೆ. ತಮಗೆಲ್ಲ ಗೊತ್ತಿರಬೇಕು, ಈಗ ಸ್ವಲ್ಪ ಬಿಳಿ ರಾಗಿಯನ್ನು ಸುಮಾರು ಜನ ಬಂದು ಕೇಳ್ತಾ ಇರ್ತಾರೆ, ಅದರಿಂದ ನಮ್ಮ ಮಂಡ್ಯದಲ್ಲೇ ಬಿಡುಗಡೆ ಮಾಡಿದಂಥ ಬಿಳಿ ರಾಗಿ ಅದು KMR 340 ಅಂತ ಬಿಳಿ ರಾಗಿ, ಅದು ಕೂಡ ನಮ್ಮಲ್ಲಿ ಲಭ್ಯತೆ ಇದೆ. ಅದೇ ರೀತಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಏನಾದರೂ ತಾವು ಬಿತ್ತನೆ ಮಾಡಬೇಕಾದ್ರೆ ML 365 ಅಂತಿದೆ, ಮತ್ತು 316 ಅಂತಿದೆ KMR. ಅದೇ ರೀತಿ ತಾವೆಲ್ಲ ಮೊದಲು ಉಪಯೋಗಿಸ್ತಿದ್ದಂಥ ತಳಿಯಾದಂಥ GPU 45, GPU 48 ಅಂತ ಇದೆ, ಅದೇ ರೀತಿ IND 9 ತಮಗೆಲ್ಲ ಚಿರುಪರಿಚಿತವಾದಂಥ ತಳಿನೂ ಕೂಡ ಇದೆ. ಅದೇ ರೀತಿ ಪುನಃ ರಬ್ಬಿಗೆ ನಿಮಗೆ ಹಿಂಗಾರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಆದರೆ ತಮಗೆಲ್ಲ ಗೊತ್ತಾಗಲೇ IND 9, IND 7, ಅದೇ ರೀತಿ KMR 301. ಸೊ ಈ ರೀತಿಯಾದಂಥ ಬಿತ್ತನೆ ಬೀಜಗಳು ಭತ್ತ ಮತ್ತು ರಾಗಿಯಲ್ಲಿ ಲಭ್ಯ ಇದೆ. ಅದೇ ರೀತಿ ನಮ್ಮಲ್ಲಿ ಮುಸ್ಕಿನ ಜೋಳದಲ್ಲಿಯೂ ಕೂಡ ಈಗ ಲಭ್ಯತೆ ಇದೆ, ಅದು MAH 14138 ಹೊಸ ತಳಿ, ಅದು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿ ಮಾಡಿದಂಥ ತಳಿ, ಅದರ ಬಿತ್ತನೆ ಬೀಜ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಯಾಕೆಂದರೆ ಈಗ ಹೊಸ ತಳಿಯಾದ್ರದಿಂದ ನಮ್ಮಲ್ಲಿ ಈಗ ಅಭಿವೃದ್ಧಿಪಡಿಸ್ತಾ ಇದ್ದೀವಿ, ಮುಂದಿನ ವರ್ಷದಿಂದ ತಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಯಾಕೆಂದರೆ ಖಾಸಗಿ ಬೀಜಗಳನ್ನು ಏನು ಉಪಯೋಗಿಸ್ತಾ ಇದ್ದೀರಿ ಅದರಿಂದ ಮುಸ್ಕಿನ ಜೋಳದಲ್ಲಿ ತಮಗೆ ರೋಗ ತುತ್ತಾಗ್ತಾ ಇರೋದು ಕಂಡು ಬಂದಿದೆ. ಅದರಿಂದ ಅದನ್ನು ಹತೋಟಿ ಇಡಲು ಇದು ರೋಗ ನಿರೋಧಕವಾಗಿದೆ ಆದಂಥ ಮುಸ್ಕಿನ ಜೋಳ MAH 14138 ಅಂತ ತಳಿ, ಅದರ ಬೀಜವು ಮುಂದಿನ ಮುಂಗಾರಿಗೆ ನಿಮಗೆ ಲಭ್ಯತೆ ಜಾಸ್ತಿ ಸಿಗುತ್ತೆ, ಆದರೆ ಈಗ ಅಲ್ಪ ಪ್ರಮಾಣದಲ್ಲಿ ತಮಗೆ ಸಿಗುತ್ತೆ. ಅದೇ ರೀತಿ ಹೆಸರು KKM 3 ಅಂತ ಇದೆ ನಮ್ಮಲ್ಲಿ, ಅದೇ ರೀತಿ ಅವರೇ HA 3, HA 5 ಅಂತ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಅಲಸಂದೆಗೆ ಬಂದರೆ ನಮ್ಮಲ್ಲಿ ಹೊಸ ಹೊಸ ವೆರೈಟಿಗಳು, ನಮ್ಮಲ್ಲಿ ನೂತನವಾಗಿ ಬಿಡುಗಡೆ ಆದಂಥ KBC 9 ಇರ್ಬೋದು, ತಪ್ಪಿದ್ರೆ KBC 12, ಮತ್ತು ಅದೇ ರೀತಿ PGCP 6 ಅಂತ ಆ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಈಗ ತಮಗೆಲ್ಲ ಇನ್ನೊಂದು ಗೊತ್ತಿರಬೇಕು, ಈಗ ನಾವು ಗೊಬ್ಬರದ ಗಿಡಗಳಾಗಿ ನಾವು ಡಯಂಚಾ ಮತ್ತು ಅಪ್ಸೆಣ್ಬು ಅಂತ ಏನಾಗ್ತಿದ್ದೋ ಅದರ ಲಭ್ಯತೆ ತುಂಬ ಕಡಿಮೆ ಇದೆ ಈಗ ಇತ್ತೀನ ದಿನಗಳಲ್ಲಿ. ಅದರಿಂದ ರೈತ ಬಾಂಧವರು ಈಗ ಅದರ ಲಭ್ಯತೆ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಮುಕುನ ಅಂತ ಇದೆ, ತಮಗೆಲ್ಲ ಕೇಳಿರಬೇಕು, ಅದು ಕೂಡ ಗೊಬ್ಬರದ ಗಿಡ, 50ರಿಂದ 60 ದಿನದಲ್ಲಿ ನೀವು ಚೆಲ್ಲಿ ಅದನ್ನು ಜಮೀನಿಗೆ ಸೇರಿಸ್ಬೋದು, ಅದರಲ್ಲೂ ಕೂಡ ನಿಮಗೆ ಸುಮಾರು ಸಾರಜನಕ, ರಂಜಕ, ಪೊಟ್ಯಾಷನ ಅದು ತುಂಬ ಅದು ಪ್ರಮಾಣದಲ್ಲಿ ಒದಗಿಸ್ಕೊಡುತ್ತೆ. ಅದು ಮುಕುಣ ಅಂತ ಸ್ಥಳೀಯವಾಗಿ ಲಭ್ಯತೆ ಇರುತ್ತೆ, ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ ನಾವು ಅದನ್ನು, ಅದು ನಮ್ಮಲ್ಲಿ ಲಭ್ಯತೆ ಇದೆ. ತಾವು ದಯವಿಟ್ಟು ಈಗ ಡಯಂಚ ಸಿಗ್ತಾ ಇಲ್ಲ, ತಪ್ಪರೆ ಸಬ್ಸೆಂಟ್ಬ ಸಿಗ್ತಾ ಇಲ್ಲ, ಅಬ್ಸೆಂಟ್ ಸಿಗ್ತಿಲ್ಲ ಅನ್ನೋದನ್ನು ಬಿಟ್ಟು ಖಂಡಿತ ತಾವು ಈಗ ಬಂದು ನಮ್ಮಲ್ಲಿ ಮುಕುನ ಸೀಡ್ಸನ್ನು ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿ ಬಹು ಕಟಾವಿನ ಮೇವಿನ ಜೋಳ, ಯಾಕೆಂದರೆ ನಮ್ಮಲ್ಲಿ ಗೊತ್ತಿರಬೇಕು ಮೇವಿಗೆ ಈಗ ಸುಮಾರು ತಳಿಗಳು ಇಲ್ಲ ಬೆಳೆಗಳಿಗೆ ಬೇಯಿಸಬೇಕಾದಂಥ, ಅದರಿಂದ ನಮ್ಮದೇ ಬಹುಕಟ ಮಲ್ಟಿ ಕಟ್ ಸೋರ್ಗಮ್ ಅಂತ ಹೇಳ್ತೀವಿ ಮೇಜ್, ಅದರದ್ದು ಲಭ್ಯತೆ ಇದೆ, ಅದು COFS 31 ಅಂತ. ಆಮೇಲೆ ಸೋಯಾಬೀನ್, ಅದ್ರ ವೆರೈಟಿನೂ ನಮ್ಮಲ್ಲಿ ಇದೆ, JS 335 ಅಂತ. ತಮಗೆಷ್ಟು ಬೇಕಾದರೂ ಸಿಗುವಂಥ ಇದಿದೆ ನಮ್ಮಲ್ಲಿ. ಅದೇ ರೀತಿ ನವಣೆ ಹುರುಳಿನೂ ಇದೆ, ತೊಗರಿನೂ ಇದೆ. ತೊಗರಿಲಿ ನಮ್ಮಲ್ಲಿ BRG 1 ಅಂತ ಆ ತಳಿ ಇದೆ, BRG 5 ಇದೆ, ಮತ್ತು BRG 9 ಇದೆ. ಅದೇ ರೀತಿ ಮೇವಿನ ಜೋಳ ಆಫ್ರಿಕನ್ ಟಾಲ್, ಅದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಆಫ್ರಿಕನ್ ಟಾಲ್ವೆ ಲಭ್ಯತೆ ಇದೆ. ಸೊ ಈ ಹೇಳಿದಂಥ ತಳಿಗಳು ನಮ್ಮ ಲಭ್ಯತೆ ಇದೆ, ರೈತ ಬಾಂಧವರು ಯಾವುದೇ ಸಮಯದಲ್ಲೂ ಬಂದು ನಮ್ಮಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೋದು.
1: ಸೊ ಅದೇ ರೀತಿ ರೈತರು ಬಿತ್ತನೆ ಪೂರ್ವ ಮತ್ತು ಬಿತ್ತನೆ ಸಮಯದಲ್ಲಿ ಗಮನಿಸಬೇಕಾದ ಅಂಶಗಳನ್ನು ಹೇಳ್ತೇನೆ. ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು. ಅದೇ ರೀತಿ ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ತೃಪ್ತಿಕರವಾಗಿರಬೇಕು. ಮತ್ತು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಿತ್ತನೆ ಬೀಜಗಳನ್ನು ತಾಕುಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಖಾಸಗಿ ಸಂಸ್ಥೆಗಳು ಶಿಫಾರಸು ಮಾಡಿರುವ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸುವುದು. ಅದೇ ರೀತಿ ಬಿತ್ತನೆಯಾದ 7-10 ದಿನಗಳೊಳಗಾಗಿ ಸರಿಯಾಗಿ ಮೊಳಕೆ ಬಾರದಿದ್ದಲ್ಲಿ ತಕ್ಷಣವೇ ಬೀಜ ಖರೀದಿಯ ರಸೀದಿ ಮತ್ತು ಇತರೆ ದಾಖಲೆಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡುವುದು. ಅದಲ್ಲದೆ ಬೆಳವಣಿಗೆ ಹಂತದಲ್ಲಿ ಬೀಜದ ದೋಷದಿಂದ ಹೂವು ಕಾಯಿ ಅಥವಾ ತೆನೆ ಬಾರದೇ ಇದ್ದಲ್ಲಿ ಕೂಡ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಲಿಖಿತ ದೂರು ನೀಡಬಹುದು. ಉತ್ತಮ ಗುಣಮಟ್ಟದ ಬೀಜಗಳ ಗುಣಲಕ್ಷಣವೆಂದರೆ ಉತ್ತಮ ವಂಶವಾಹಿನಿ ಹೊಂದಿರುತ್ತದೆ, ಉತ್ತಮ ತಳಿ ಶುದ್ಧತೆ, ಭೌತಿಕ ಶುದ್ಧತೆ, ಕಳೆ ಹಾಗೂ ಇತರೆ ತಳಿಗಳ ಬೀಜಗಳಿರುವುದಿಲ್ಲ ಹಾಗೂ ರೋಗ ಕೀಟಗಳಿಂದ ಮುಕ್ತವಾಗಿರುತ್ತದೆ. ಇಷ್ಟೆಲ್ಲ ಮಾಡಿದರೂ ನಾವು ಕೊನೆಗೆ ಇನ್ನೂ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಅವುಗಳ ಬಗ್ಗೆ ಸೂಚನೆಗಳನ್ನು ಹೇಳ್ತೇನೆ. ಬೀಜವನ್ನು ಹೆಚ್ಚು ಆಳದಲ್ಲಿ ಬಿತ್ತುವುದರಿಂದ ಮೊಳಕೆ ಒಡೆಯುವುದು ಕಡಿಮೆ ಸಂಭವವಿರುತ್ತದೆ. ಆದ್ದರಿಂದ ಯಾವುದೇ ಬೀಜವನ್ನು 2 ಅಂಗುಲಕ್ಕಿಂತ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರದು. ಕೆಲವೊಮ್ಮೆ ಬಿತ್ತಿದ ಬೀಜವು ಸರಿಯಾದ ರೀತಿಯಲ್ಲಿ ಮಣ್ಣಿನಲ್ಲಿ ಮುಚ್ಚಿಕೊಂಡಿರದೆ ಗಾಳಿ ಬಿಸಿಲಿಗೆ ಸಿಕ್ಕಲ್ಲಿ ಅಂಥ ಬೀಜಗಳು ಮೊಳಕೆಯೊಡೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸರಿಯಾದ ಪ್ರಮಾಣದಲ್ಲಿ ಸಸಿಗಳ ಸಂಖ್ಯೆ ಕೂಡ ನಿರ್ವಹಿಸಲಾಗುವುದಿಲ್ಲ. ಅದೇ ರೀತಿ ಮಣ್ಣಿನಲ್ಲಿ ತೇವಾಂಶವು ಸರಿಯಾಗಿಲ್ಲದಿದ್ದರೆ ಬೀಜದಿಂದ ಉತ್ತಮ ಮೊಳಕೆ ಬರುವುದಿಲ್ಲ ಮತ್ತು ಅಗತ್ಯ ಪ್ರಮಾಣದ ತೇವಾಂಶವಿರುವಾಗ ಬಿತ್ತನೆ ಮಾಡಬೇಕಾಗುತ್ತದೆ. ಸೊ ರೈತರು ಬೀಜವನ್ನು ಯಾವುದೇ ಕೃತಕ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಬಿತ್ತಬಾರದು. ಹಾಗೇನಾದರೂ ಮಿಶ್ರಣ ಮಾಡಿದಲ್ಲಿ ಬೀಜವು ಸರಿಯಾಗಿ ಮೊಳಕೆ ಬಾರದೇ ಇರಬಹುದು. ಅದೇ ರೀತಿ ಮಣ್ಣಿನಲ್ಲಿ ಗೊಬ್ಬರದ ಹುಳು ಅಥವಾ ಗೊನ್ನೆ ಹುಳು, ಗೆದ್ದಲು, ಇತರ ಕಿಮಿಕ್ರೀಟಗಳ ಉಪದ್ರವವಿದ್ದರೆ ಅವುಗಳ ಬೀಜಕ್ಕೆ ಹಾನಿ ಮಾಡುವುದರಿಂದ ಬೀಜವು ಸರಿಯಾಗಿ ಮೊಳಕೆ ಬರುವುದಿಲ್ಲ. ಆದುದರಿಂದ ಹಂತ ತಾಕಿಗೆ ಗೆದ್ದಲು ನಾಶಕಗಳನ್ನಾಗಿ ಉಪಯೋಗಿಸಬೇಕಾಗುತ್ತದೆ. ಇದಲ್ಲದೆ ರೈತರು ತಮ್ಮದೇ ಆದ ಜಮೀನಿನಲ್ಲಿ ಏನಾದರೂ ಬೀಜಗಳನ್ನು ಉತ್ಪಾದನೆ ಮಾಡಬೇಕಾದರೆ ನಾನು 10 ಹಂತಗಳನ್ನು ತಿಳಿಸ್ತೇನೆ. ರೈತರು ತಮ್ಮದೇ ಜಮೀನಿನಲ್ಲಿ ಬೀಜೋತ್ಪಾದನೆ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ಫಲವತ್ತಾದ ಭೂಮಿಯನ್ನು ಆರಿಸಬೇಕಾಗುತ್ತದೆ. ಸೊ ಭೂಮಿ ಫಲವತ್ತಾಗಿರಬೇಕು ಮತ್ತು ಶುದ್ಧವಾದ ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸಿ ಬೀಜೋತ್ಪಾದನೆಗೆ ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಕಳೆಯನ್ನು ನಿಯಂತ್ರಿಸಲು ಮತ್ತು ನೀರಿನ ನಿರ್ವಹಣೆಯನ್ನು ಸುಧಾರಿಸಲು ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡಿ ಕೊಚ್ಚೆಗುಂಡಿ ಮಾಡಿ ಅಥವಾ ಸಮತಟ್ಟು ಮಾಡಬೇಕಾಗುತ್ತದೆ. ಸೊ ನಾಟಿ ಮಾಡುವುದಾದರೆ ಆರೋಗ್ಯಕರ ಕಳೆ ಮುಕ್ತ ನರ್ಸರಿಯಿಂದ ಗಿಡಗಳನ್ನು ಅಥವಾ ಸಸಿಗಳನ್ನು ತರಬೇಕಾಗುತ್ತದೆ. ಬೆಳೆಯ ಬೇಡಿಕೆಗೆ ಅನುಗುಣವಾಗಿ ಸಮತೋಲಿತ ಪೋಷಕಾಂಶಗಳನ್ನು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಬಳಸಬೇಕಾಗುತ್ತದೆ. ಬೆಳೆಯನ್ನು ಕಳೆ, ಕೀಟಗಳು ಮತ್ತು ರೋಗಗಳಿಂದ ಮುಕ್ತವಾಗಿಡಬೇಕು ಮತ್ತು ಗರಿಷ್ಠ ಉದುರುವಿಕೆ ಮತ್ತು ಹೂ ಬಿಡುವ ಸಮಯದಲ್ಲಿ ರೋಗಕಾರಕ ಆಫ್ ಟೈಪ್ ಅಂತೇನು ಹೇಳ್ತೀವಿ ನಾವು. ಸೊ ಆ ಥರ ಬೆರಕೆಯನ್ನು ನಾವು ತೆಗೆಯಬೇಕಾಗುತ್ತೆ ಮತ್ತು ಪೂರ್ಣ ಪಕ್ವತೆಯ ಸಮಯದಲ್ಲಿ ಕೊಯ್ಲನ್ನು ಮಾಡಬೇಕಾಗುತ್ತೆ. ಅಂದರೆ 80-85% ಧಾನ್ಯಗಳು ಒಣ ಹುಲ್ಲಿನ ಬಣ್ಣ ತಿರುಗಿದಾಗ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಅದೇ ರೀತಿ ಒಕ್ಕಣೆ ಮಾಡಿ ಸ್ವಚ್ಛಗೊಳಿಸಿ ತೇವಾಂಶ 10-12 ಇರುವಾಗ ಕೊಯ್ಲು ಮಾಡಿದ ಬೀಜಗಳನ್ನು ಸಂಸ್ಕರಿಸಿ ದರ್ಜೆಗೊಳಿಸಿ ಮತ್ತು ಲೇಬಲ್ ಮಾಡಬೇಕಾಗುತ್ತದೆ. ಅದೇ ರೀತಿ ರೈತರೇ ತಮ್ಮದೇ ಜಮೀನಿನಲ್ಲಿ ಬೀಜೋತ್ಪಾದನೆ ಮಾಡಿ ರೈತರ ಮಟ್ಟದಲ್ಲಿ ಏನಾದರೂ ಬೀಜನ ಸಂಗ್ರಹ ಮಾಡಬೇಕಾದ್ರೆ ಈ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಸ್ವಪರಾಗಸ್ಪರ್ಶ ಅಂತ ನಾವೇನು ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸು. ಸೊ ಆ ರೀತಿ ಬೆಳೆಗಳಾದ ಭತ್ತ, ರಾಗಿ, ಜೋಳ, ಸಜ್ಜೆ, ಗೋಧಿ, ದ್ವಿದಳ ಧಾನ್ಯಗಳಾದ ಎಣ್ಣೆ ಮತ್ತು ಎಣ್ಣೆಕಾಳುಗಳು, ಹತ್ತಿ ತಳಿಗಳಲ್ಲಿ ಒಮ್ಮೆ ಮಾತ್ರ ಪ್ರಮಾಣಿತ ಬೀಜಗಳನ್ನು ಉತ್ಪಾದಿಸುವ ಬೀಜಗಳನ್ನು 4-5 ಹಂಗಾಮಿನವರೆಗೆ ರೈತರು ಬಿತ್ತನೆಗೆ ಬಳಸಿಕೊಳ್ಳಬಹುದು ಹಾಗೂ ಇಳುವರಿಯಲ್ಲಿ ಮಹತ್ವದ ವ್ಯತ್ಯಾಸವೇನೂ ಇರುವುದಿಲ್ಲ. ಅದೇ ರೀತಿ ಬಿತ್ತನೆಗೆ ಉಪಯೋಗಿಸಬಲ್ಲ ತಾಕುಗಳನ್ನು ಅಥವಾ ಇಲಾಖೆ ಅಧಿಕಾರಿಗಳಿಂದ ಪರಿವೀಕ್ಷಿಸಲು ಕೋರಿ ಅವರ ಶಿಫಾರಸಿನಂತೆ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ವಿವಿಧ ಹಂತಗಳಲ್ಲಿ ಬೆರಕೆ ಗಿಡಗಳನ್ನು ತೆಗೆಯಬೇಕು. ಅದೇ ರೀತಿ ಸಕಾಲಕ್ಕೆ ಉತ್ತಮ ತೆನೆಗಳನ್ನು ಆಯ್ಕೆ ಮಾಡಿ

0: ನಾವು ಮಾಡಿ ಪ್ರತ್ಯೇಕವಾಗಿ ಒಕ್ಕಣೆ ಮಾಡಬೇಕಾಗುತ್ತದೆ. ಅದಲ್ಲದೆ ಒಕ್ಕಣೆ ಮಾಡಿದ ಬೀಜಗಳನ್ನು ಸ್ವಚ್ಛ ಮಾಡಿ ಚೆನ್ನಾಗಿ ಒಣಗಿಸಿ ಲೋಹದ ಕಣಜ ಅಥವಾ ಪಕ್ಕಾ ಕೋಟೆ ಏನನ್ನು ಕರಿತೀವಿ ಅಥವಾ ಬಿದಿರಿನ ವಿನ್ಯಾಸಗಳಲ್ಲಿ ಶೇಖರಿಸಿಡಬೇಕು. ಮತ್ತು ಬಿತ್ತನೆ ಬೀಜಗಳನ್ನು ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಕೀಟನಾಶಕಗಳ ಜೊತೆಗೆ ಅಥವಾ ತೇವಾಂಶವಿರುವ ಜಾಗದಲ್ಲಿ ಸಂಗ್ರಹಿಸಿಡಬಾರದು. ಈ ರೀತಿ ಸಂಗ್ರಹಿಸಿದ ಬೀಜಗಳನ್ನು ಬೀಜ ಪರೀಕ್ಷೆಯ ನಂತರವೇ ರೈತರು ತಮ್ಮ ಜಮೀನಿನಲ್ಲಿ ಉಪಯೋಗಿಸಬೇಕಾಗುತ್ತದೆ.
1: ಡಾಕ್ಟರ್ ಯೋಗಾನಂದ ಅವರೇ, ಈಗ ಬೀಜ ಘಟಕ ಅಂದರೆ ನಿಮಗೆ ಬೀಜೋತ್ಪಾದಕರು ಕೂಡ ಬೇಕಾಗ್ತಾರೆ.
2: ಖಂಡಿತ.
1: ಈಗ ನೀವು ನಿಮ್ಮ ಫಾರಮಲ್ಲಿ ಉತ್ಪಾದನೆ ಮಾಡೋದ್ರ ಜೊತೆಗೆ ರೈತರನ್ನು ಕೂಡ ತಾವು ಅವರ ಸಹಭಾಗಿತ್ವದಲ್ಲೂ ಕೂಡ ಬೀಜೋತ್ಪಾದನೆ ಮಾಡ್ತೀರಿ. ಈ ಬಾರಿಯ ಮುಂಗಾರು ಹಂಗಾಮಿಗೆ ನಿಮ್ಮ ಪ್ಲಾನ್ಸ್ ಏನು, ಯಾವ ರೀತಿ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ?
2: ಹೌದು, ನಾವು ಉತ್ತಮ ಮತ್ತು ಗುಣಮಟ್ಟದ ಬೀಜವನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ನಾವು ನಮ್ಮ ಏನು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ತಪ್ಪಿದ್ರೆ ನಮ್ಮ ಸಂಶೋಧನಾ ಕೇಂದ್ರಗಳೇ ಇರ್ಬೋದು, ಅದರಲ್ಲಿ ನಾವು ಬೀಜವನ್ನು ಉತ್ಪಾದನೆ ಮಾಡುವುದು ನಮ್ಮ ಇರುವ ಜಮೀನಿನಲ್ಲಿ ನಮಗೆ ಸಾಕಾಗುವುದಿಲ್ಲ. ಸೊ ಅದರಿಂದ ನಾವು ರೈತ ಮತ್ತು ವಿಜ್ಞಾನಿಗಳ ಸಹಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ನಾವು ಏನಂದರೆ ರೈತರ ಸಹಯೋಗ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿ ರೈತರ ಮತ್ತು ವಿಜ್ಞಾನಿಗಳ ಜೊತೆಗೂಡಿ ಬೀಜೋತ್ಪಾದನೆಯನ್ನು ನಾವು ತೆಗೆದುಕೊಳ್ತೀವಿ. ರೈತರಿಗೆ ಒಂದು ಗುಣಮಟ್ಟದ ಮೂಲ ಬೀಜ, ತಳಿ ಬೀಜ ಅಂತ ಹೇಳಿದ್ದೀವಿ. ಈಗ ನಾವು ಮೂಲ ಬೀಜ ಕೊಟ್ಟರೆ ರೈತರಿಂದ ತಳಿ ಬೀಜವನ್ನು ನಾವು ಪಡ್ಕೊಳ್ತೀವಿ, ಮತ್ತು ರೈತರಿಗೆ ನಾವೇ ಬೀಜವನ್ನು ಕೊಡ್ತೀವಿ, ಮತ್ತು ಅವರಿಂದ ಉತ್ಪಾದನೆಯನ್ನು ಮಾಡಿಸ್ಬಿಟ್ಟು ಮತ್ತು ಅವರಿಂದ ಆ ಬೀಜವನ್ನು ನಾವೇ ಪುನಃ ಪಡ್ಕೊಂಡು ಪುನಃ ಅವರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗದ ರೀತಿಯಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅದನ್ನು ಬೆಲೆಯನ್ನು ನಮೂದಿಸಿರ್ತಾರೆ ಆ ಬೆಲೆಯನ್ನು ಅವರಿಗೆ ರೈತರಿಗೆ ಕೊಡ್ತೀವಿ. ಮತ್ತು ಏನಂದರೆ ಸುಮಾರು ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ, ಯಾವುದು ಬಿತ್ತನೆ ಬೀಜದಲ್ಲಿ ಪೂರೈಕೆಯಲ್ಲಿ ಕಳಪೆ ಮಟ್ಟದ ಬೀಜಗಳ ಪೂರೈಕೆ ಆಗ್ತಾಯಿದೆ, ಮತ್ತು ಅದರಲ್ಲಿ ಒಂದು ತಳಿ ತೆಗೆದುಕೊಂಡ್ರೆ ಸುಮಾರು ತಳಿಗಳು ಅದರ ಜೊತೆಗೂಡಿ ಬರ್ತಾ ಇರುವಂಥ ಲಕ್ಷಣಗಳು ಇದ್ದಾವೆ. ಅದರಿಂದ ನಮ್ಮಲ್ಲಿ ಏನಂದರೆ ಭಾರತ ಸರ್ಕಾರವು ಒಂದು ಸಾಥಿ ಅಂತ ಪೋರ್ಟಲನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ಏನಂದರೆ ನಾವು ರೈತರಿಗೆ ಗುಣಮಟ್ಟದ ಬೀಜಗಳನ್ನ ಒದಗಿಸೋದಕ್ಕೋಸ್ಕರ ಮತ್ತು ನಕಲಿ ಬೀಜದ ಆವಳಿ ಏನಿದೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಅಭಿವೃದ್ಧಿಪಡಿಸಿರುವಂಥ ಇದೊಂದು ಪೋರ್ಟಲ್ಲು, ಸೀಡ್ ಅಥೆಂಟಿಸಿಟಿ ಟ್ರೇಸಬಿಲಿಟಿ ಆ್ಯಂಡ್ ಹೊಲಿಸ್ಟಿಕ್ ಇನ್ವೆಂಟ್ರಿ ಅಂತ. ಗೊಬ್ಬರದಲ್ಲೂ ಕಳಪೆ ಗೊಬ್ಬರದ ಮಾರಾಟಗಳು ಅವು ಯಾವ ರೀತಿ ಬರ್ತಿದ್ದೋ ಅದೇ ರೀತಿ ಇಲ್ಲಿ ಬೀಜಗಳಲ್ಲೂ ಕೂಡ ಕಳಪೆ ಮಟ್ಟದ ಬೀಜಗಳು ಪೂರೈಕೆ ಆಗ್ತಾಯಿತ್ತು, ಅದನ್ನು ತಡೆಗಟ್ಟುವ ಉದ್ದೇಶದಿಂದ. ಮತ್ತು ಜಿನೈನಿಟಿ, ಸೊ ನಮ್ಮಲ್ಲಿ ಏನಂದರೆ ಅದನ್ನು ಸೀಡ್ ಪ್ರೊಡಕ್ಷನ್ ಬೀಜೋತ್ಪಾದನೆ ಮಾಡುವಾಗ ನಾವು ಸರ್ಟಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಆ ಸರ್ಟಿಫಿಕೇಷನ್ನು ಎಲ್ಲ ಮಾಡಿಸುವಾಗ ಫುಲ್ಲು ವ್ಯವಸ್ಥಿತವಾಗಿ ನಾವು ರೈತರ ಸಹಭಾಗಿತ್ವದಲ್ಲಿ ಮಾಡ್ತೀವಿ, ಮತ್ತು ಉತ್ತಮ ಮತ್ತು ತುಂಬ ಗುಣಮಟ್ಟದ ಬೀಜಗಳನ್ನು ರೈತರಿಂದನೇ ನಾವು ಬೀಜೋತ್ಪಾದನೆ ಮಾಡಿಸ್ತೀವಿ, ಮತ್ತು ರೈತರಿಗೆ ನಮ್ಮ ಈ ಬೀಜೋತ್ಪಾದನೆ ಕಾರ್ಯಕ್ರಮದಿಂದ ಲಾಭವನ್ನು ಕೂಡ ಕೊಡ್ತೀವಿ. ಅದರಿಂದ ರೈತ ಬಾಂಧವರು ಯಾರೇ ತಾವು ಬೀಜೋತ್ಪಾದನೆ ಮಾಡಲು ಆಸಕ್ತಿ ಉಳ್ಳವರಿದ್ದರೆ ಅವ್ರಿಗೆ ಏನೇನು ಬೇಕು ಅದನ್ನು ಸಹಕಾರವನ್ನು ನಾವು ಕೊಡ್ತೀವಿ, ಮತ್ತು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ, ಮತ್ತು ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಬೀಜೋತ್ಪಾದನೆ ಮಾಡಿದಂಥ ಬೀಜಗಳನ್ನು ನಾವೇ ಪುನಃ ನಾವು ಪಡ್ಕೊಳ್ತೀವಿ. ಅದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಅದರಿಂದ ಬೇರೆ ರೈತರಿಗೂ ಕೂಡ ಇದು ಉಪಯೋಗ ಆಗುತ್ತೆ, ಮತ್ತು ನಾವು ರೈತರಿಗೆ ಒಂದು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಒದಗಿಸಿದಂಥ ಕೀರ್ತಿ ನಿಮಗೂ ಬರುತ್ತೆ.
1: ಅಂದರೆ ಈಗ ಅವರಿಗೆ ತರಬೇತಿನೂ ಕೊಡ್ತೀರಾ ಡಾಕ್ಟ್ರೆ?
2: ಖಂಡಿತ, ನಾವು ತರಬೇತಿನೂ ಕೊಡ್ತೀವಿ. ಈಗ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ರಿಗೂ ಯಾವ ಸೀಡ್ ಗ್ರೋಯರ್ಸ್ ಅಂತ ಏನಿರ್ತಾರೆ ಅವ್ರಿಗೆಲ್ಲರಿಗೂ ತರಬೇತಿ ಕೊಡುವಂಥ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ 5 ಜಿಲ್ಲೆಗಳ ರೈತರುಗಳಿಗೂ ನಾವು ತರಬೇತಿಗಳನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ.
1: ಯಾವ್ಯಾವ ಜಿಲ್ಲೆ?
2: ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಮಡಿಕೇರಿ ಮತ್ತು ಹಾಸನ ಜಿಲ್ಲೆಗಳನ್ನು ಒಳಗೊಂಡು ಎಲ್ಲ ಜಿಲ್ಲೆಗಳಿಗೆ ನಾವು.
1: ಓಕೆ, ಈಗ ನನಗೆ ಬೀಜೋತ್ಪಾದನೆ ಮಾಡುವಂಥ ಆಸಕ್ತಿ ಇದೆಯಪ್ಪ, ಈಗ ನಾನು ಏನು ಮಾಡಬೇಕು?
2: ತಾವು ಖಂಡಿತ, ನಮ್ಮ ನಂಬರ್ ಇದೆ, ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಏನೇನು ಮಾಹಿತಿ ಬೇಕು, ಯಾವ ಬೀಜವನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಿ, ನಿಮ್ಮ ಹವಾಮಾನ ಗುಣವಾಗಿ ನಿಮ್ಮ ಜಮೀನಿಗೆ ಅನುಗುಣವಾಗಿ ಯಾವುದು ಬೀಜವನ್ನು ನೀವು ಮಾಡ್ಬೋದು ಅನ್ನೋದನ್ನು ನಾವು ಮಾಹಿತಿ ಕೊಟ್ಟು ನಾವು ಬೀಜವನ್ನು ಕೊಡ್ತೀವಿ. ಆವಾಗ ತಾವು ಬೀಜ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಬೋದು.
1: ಈಗ ವಿವಿಧ ಬೀಜಗಳನ್ನು ತಾವು ಮಾರಾಟ ಮಾಡ್ತಾ ಇದ್ದೀರಿ,
2: ಹೌದು,
1: ದರ ನಿಗದಿ ಯಾವ ರೀತಿ ಮಾಡ್ತೀರಿ ಡಾಕ್ಟರ್?
2: ದರ ನಿಗದಿ ಏನಂದರೆ ಭಾರತ ಸರ್ಕಾರದ ಒಂದು ದರ ನಿಗದಿಯನ್ನು ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ತಮಗೆ ಗೊತ್ತಿರಬೇಕು, ಅದನ್ನು ಫಿಕ್ಸ್ ಮಾಡಿರ್ತಾರೆ. ಮತ್ತು ಅದನ್ನು ಕರ್ನಾಟಕ ರಾಜ್ಯ ಬೀಜ ನಿಗಮ ಏನಿದೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಭಾರತ ಸರ್ಕಾರ ಫಿಕ್ಸ್ ಮಾಡಿರ್ತಾರೆ ಮತ್ತು ಕರ್ನಾಟಕ ಸರ್ಕಾರ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನು ತೆಗೆದುಕೊಳ್ತಾರೆ. ಅದನ್ನು ತೆಗೆದುಕೊಂಡು ಅದರಕ್ಕಿಂತ 10-25% ಜಾಸ್ತಿಯನ್ನು ಬೀಜೋತ್ಪಾದನೆ ಮಾಡುವವ್ರಿಗೆ ಕೊಡ್ತೀವಿ. ಯಾಕೆಂದರೆ ಬೀಜೋತ್ಪಾದನೆ ಮಾಡುವಾಗ ಅವರು

0: ತುಂಬ ಗುಣಮಟ್ಟದ ಬೀಜಗಳನ್ನ ಪೂರೈಸಲಿ ಅನ್ನುವ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅದು ಏನಾದರೂ 1,000 ರೂಪಾಯಿ ನಿಮಗೆ ಏನಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಾದರೂ ಗೌರ್ಮೆಂಟ್ ಫಿಕ್ಸ್ ಮಾಡಿದರೆ ನಾವು 1,250 ರೂಪಾಯಿಯಷ್ಟು ನಾವು ಕೊಟ್ಟು 500 ರೂಪಾಯಿ ಆದರೂ ಜಾಸ್ತಿ ಕೊಟ್ಟು ತಗೊಳ್ತೀವಿ.
1: ಸಿದ್ಧಾರೂಢ ಸಿಂಗಾಡಿ ಅವರೇ, ಈಗ ಬೀಜೋಪಚಾರ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳಿ.
2: ಬಿತ್ತಿದಂತೆ ಬೆಳೆ ಅನ್ನೋದು ನಿಜವಾದರೆ ಬೀಜದಂತೆ ಬೆಳೆ ಅನ್ನೋದು ಅಷ್ಟೇ ಸತ್ಯ. ಸೊ ಆದ್ದರಿಂದ ನಾವು ಯಾವುದೇ ಬೆಳೆ ಬೆಳೆಯಬೇಕಾದರೆ ಬೀಜ ಮತ್ತು ಅದಕ್ಕೆ ಉಪಚಾರ ಬಹುಮುಖ್ಯವಾಗಿದೆ. ಬೆಳೆಗಳಿಗೆ ತಗುಲುವ ಭಾಗಶಃ ರೋಗಗಳು ಮಣ್ಣಿನಿಂದ ಬರುತ್ತದೆ, ಅದೇ ರೀತಿ ಬೀಜಗಳಿಂದ ಕೂಡ ಬರುತ್ತದೆ. ಸೊ ಬೆಳೆಗಳಿಗೆ ಬಾಧೆ ನೀಡುವುದಲ್ಲದೆ ರೈತರಿಗೆ ನಷ್ಟವನ್ನುಂಟು ಮಾಡುತ್ತದೆ. ಇದರಿಂದ ರೈತರಿಗೆ 50-60% ಇಳುವರಿ ನಷ್ಟ ಅನುಭವಿಸಬೇಕಾಗುತ್ತದೆ. ಬೀಜೋಪಚಾರ ಅಂದರೆ ಬಿತ್ತನೆ ಮಾಡುವಾಗ ಬೀಜಕ್ಕೆ ಜೀವಾಣು ಅಥವಾ ರಾಸಾಯನಿಕಗಳಿಂದ ಉಪಚರಿಸುವ ಕ್ರಮಕ್ಕೆ ನಾವು ಬೀಜೋಪಚಾರ ಅಂತ ಕರಿತೇವೆ. ಸೊ ಅದಲ್ಲದೆ ಬೀಜದಿಂದ ಅನೇಕ ಹಾನಿಕಾರಕ ರೋಗಗಳಾದ ಶಿಲೀಂಧ್ರ, ದುಂಡಾಣು ಮತ್ತು ನಂಜಾಣು ಸೂಕ್ಷ್ಮಜೀವಿಗಳು ಬೀಜಗಳ ಹೊರಮೈ ಮತ್ತು ಒಳಮೈ ಆವರಿಸಿ ಬೀಜಗಳು ಮೊಳಕೆ ಒಡೆಯುವಾಗ, ಸಸಿಗಳು ಬೆಳೆಯುವಾಗ, ಅದರ ಜೊತೆಯಲ್ಲಿ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ರೋಗವು ಉಲ್ಬಣಿಸಿ ಇಳುವರಿ ಹಾನಿಗೆ ಕಾರಣವಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ರಾಸಾಯನಿಕ ಬೀಜೋಪಚಾರ ಅಥವಾ ಸಾವಯವ ಬೀಜಾಮೃತ ವಿಧಾನಗಳನ್ನು ಬಳಸಿ ಅಧಿಕ ಇಳುವರಿ ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಹಾಗೂ ಮೊಳಕೆ ಒಡೆಯುವಿಕೆ ಹಾಗೂ ಸಸಿಗಳ ಬೆಳವಣಿಗೆಯನ್ನು ಉತ್ತಮಗೊಳ್ಳಲು ಬೀಜಾಮೃತ ವಿಧಾನ ಅತ್ಯಂತ ಸಹಕಾರಿಯಾಗಿದೆ. ಸೊ ಬೀಜೋಪಚಾರ ಸಸ್ಯಗಳಲ್ಲಿ ಪ್ರತಿರೋಧಕ ಶಕ್ತಿ ಉತ್ಪನ್ನವಾಗಿ ಪ್ರೇರೇಪಿಸುವುದಲ್ಲದೆ ಪೀಡೆ ಸಮಸ್ಯೆ ಕಡಿಮೆಯಾಗುವುದು ಮತ್ತು ನಿವಾರಣೆಗೆ ರಾಸಾಯನಿಕ ಸಿಂಪರಣೆಗೆ ತಗಲುವ ವೆಚ್ಚವನ್ನು ಕೂಡ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಇದಲ್ಲದೆ ಕೆಲವು ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರ್ಲಮ್, ಅಜ್ಟೋಬ್ಯಾಕ್ಟರ್ ಸೂಕ್ಷ್ಮ ಜೀವಾಣುಗಳಿಂದ ಬೀಜೋಪಚಾರ ಮಾಡಿದರೆ ಆ ಸೂಕ್ಷ್ಮ ಜೀವಾಣುಗಳು ಸುತ್ತಲಿನ ಪರಿಸರದಲ್ಲಿರುವ ಪೋಷಕಾಂಶಗಳನ್ನು ಹಿಡಿದು ಗಿಡಗಳಿಗೆ ಒದಗಿಸುವುದರ ಜೊತೆಗೆ ರಾಸಾಯನಿಕ ಗೊಬ್ಬರ ಬಳಕೆ ಪ್ರಮಾಣ ಕೂಡ ಕಡಿತಗೊಳಿಸಬಹುದು. ನಾವು 3 ವಿಧಾನದಲ್ಲಿ ಬೀಜೋಪಚರಿಸಬಹುದು. ಮೊದಲನೇದಾಗಿ ಬೀಜವನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ತೆಗೆದುಕೊಂಡು ಅಥವಾ ಪೋಷಕಾಂಶಗಳನ್ನು ತಕ್ಕ ಪ್ರಮಾಣದಲ್ಲಿ ಬೀಜಗಳ ಮೇಲೆ ಉದುರಿಸಿ ಸ್ವಲ್ಪ ನೀರು ಚಿಮುಕಿಸಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು. ಅದಲ್ಲದೆ ಬೀಜವನ್ನು ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ತೆಗೆದುಕೊಂಡು ಅದಕ್ಕೆ ಪೋಷಕಾಂಶಗಳು ಅಥವಾ ರಾಸಾಯನಿಕ ಹಾಕಿ ನೀರು ಚಿಮುಕಿಸಿ ಬ್ಯಾಗನ್ನು ಬಲೂನಿನಂತೆ ಊದಿ ಬ್ಯಾಗ್ನ ಬಾಯಿಯನ್ನು ರಬ್ಬರ್ ಬ್ಯಾಂಡ್ನಿಂದ ಅಥವಾ ದಾರದಿಂದ ಗಟ್ಟಿಯಾಗಿ ಕಟ್ಟಿ ನಂತರ ಅದನ್ನು ಮೆಲ್ಲನೆ ವೃತ್ತಾಕಾರದಲ್ಲಿ ತಿರುಗಿಸುತ್ತಾ ಮಿಶ್ರಣ ಮಾಡಿ ಬ್ಯಾಗ್ನಿಂದ ತೆಗೆದು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು. ಇನ್ನು 3ನೇದಾಗಿ ಪೋಷಕಾಂಶಗಳ ಪೂರೈಸುವ ಜೀವಾಣುಗಳನ್ನು ಬೀಜಕ್ಕೆ ಅಂಟಿನ ಸಹಾಯದಿಂದ ಲೇಪನ ಮಾಡುವುದು ಹಾಗೂ ಮೊದಲಿಗೆ ಬೆಲ್ಲ ಅಥವಾ ಸಕ್ಕರೆ ಪಾಕವನ್ನು ತೆಳುವಾಗಿ ತಯಾರಿಸಿ ತಣ್ಣಗಾದ ನಂತರ ಪೋಷಕಾಂಶದ ಪುಡಿಯ ಮೇಲೆ ಬೆರೆಸುವುದು, ಅದರಲ್ಲಿ ಬೀಜ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು. ಇದಾದಮೇಲೆ ಬೀಜೋಪಚಾರ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ರಾಸಾಯನಿಕ ವಿಧಾನ. ಈಗ ಭತ್ತ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಮೊದಲನೇದಾಗಿ ಭತ್ತದ ಬೀಜಕ್ಕೆ ನಾವು ಮೆಟಲ್ಯಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತ ಬರುತ್ತೆ. ಸೊ ಮೆಟಲ್ಯಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂದರೆ ರೆಡೋಮಿಲ್ ಗೋಲ್ಡ್ ಇರ್ಬೋದು ಅಥವಾ ಸಾಫ್ ಇರ್ಬೋದು. ಸೊ ಈ ರೀತಿ ನಾವು 3 grams per kg 1 kg 3 gram ಕೆಮಿಕಲ್ನ ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬಹುದು. ಸೊ ಅದೇ ರೀತಿ ನಾವು ಸಾವಯವ ವಿಧಾನದಿಂದ ಕೂಡ ಬೀಜೋಪಚಾರ ಮಾಡಬಹುದು. ಅದರಲ್ಲಿ 50-60 gram ಕಾರ್ಬನ್ ಡೈಆಕ್ಸೈಡ್ನಿಂದ ಪ್ರತಿ kg ಬೀಜಕ್ಕೆ ಶಿಲೀಂಧ್ರನಾಶಕವಾಗಿ ಉಪಯೋಗಿಸಬಹುದು. ಸೊ ಇನ್ನೊಂದು ಬೀಜ ಕಠಿಣಗೊಳಿಸುವಿಕೆ. ಬೀಜ ಕಠಿಣಗೊಳಿಸುವಿಕೆ ಅಂದರೆ ಹವಾಮಾನ ಈಗ ಹಿಂದಿನಂತೆ ನಿರ್ದಿಷ್ಟವಾಗಿಲ್ಲ, ಮಳೆ ಸಕಾಲಕ್ಕೆ ಬಾರದಿರುವುದು ಮತ್ತು ತೇವಾಂಶದ ಕೊರತೆಯಿಂದ ಬಿತ್ತನೆ ಹಂತದಲ್ಲಿ ಹಿಡಿದು ವಿವಿಧ ಬೆಳೆಗಳ ಹಂತಗಳಲ್ಲಿ ಕಂಡುಬರುವುದು ಸರ್ವೇ ಸಾಮಾನ್ಯವಾಗಿದೆ. ಸೊ ಹೀಗೆ ತೇವಾಂಶದ ಕೊರತೆಯಿಂದ ಮೊಳಕೆ ಪ್ರಮಾಣ ಕಡಿಮೆಯಾಗುವುದರ ಜೊತೆಗೆ ಬೆಳವಣಿಗೆ ಕುಂಠಿತವಾಗುತ್ತದೆ. ಸೊ ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ನಾವು ಬೀಜನ ಕಠಿಣಗೊಳಿಸುವಿಕೆ ಕ್ರಿಯೆಯನ್ನು ಬಳಸಬಹುದು. ಸೊ ಬೀಜ ಕಠಿಣಗೊಳಿಸುವುದೇ ಅಂದರೆ ಬೀಜಗಳನ್ನು ನೀರಿನಲ್ಲಿ ಅಥವಾ ಬೇರೆ ಬೇರೆ ಔಷಧಿಗಳಲ್ಲಿ ಅಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು. ಸೊ ಈ ರೀತಿ ಮಾಡುವುದರಿಂದ ಬಿತ್ತನೆ ಬೀಜಗಳನ್ನು ನೆನೆಸಿ ಬಿತ್ತನೆ ಮಾಡುವುದರಿಂದ ಬೇಗನೆ ಮೊಳಕೆ ಒಡೆಯೋದರ ಜೊತೆಗೆ ಬೇರುಗಳು ಮತ್ತು ಸಸಿಗಳ ಬೆಳವಣಿಗೆ ತ್ವರಿತವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಭೂಮಿಯಲ್ಲಿ ಏನಾದರೂ ತೇವಾಂಶ ಕಡಿಮೆಯಾದರೆ ಅಥವಾ ಹವಾಮಾನ ವೈಪರೀತ್ಯ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಸೊ ಈ ರೀತಿ ನಾವು ಬೀಜೋಪಚಾರ ಮಾಡೋದರಿಂದ ಲಾಭಗಳು ಉಂಟಾಗುತ್ತದೆ. ಅವುಗಳೆಂದರೆ ಮಣ್ಣಿನ ಮತ್ತು ಬೀಜಗಳಿಂದ ಹರಡುವ ರೋಗಕಾರಕಗಳು ಮತ್ತು ಕೀಟಗಳ ವಿರುದ್ಧ ರಕ್ಷಿಸಬಹುದು. ಅದೇ ರೀತಿ ಬೀಜ ಚಿಗುರಿಕೆಯನ್ನು ವರ್ಧಿಸಬಹುದು, ಆರಂಭಿಕ ಮತ್ತು ಸಮನಾದ ಬೆಳೆ ಬೆಳವಣಿಗೆಯನ್ನು ಕಾಪಾಡಬಹುದು. ಸೊ ದ್ವಿದಳ ಬೆಳೆಗಳ ಗಂಟಾಗಿರುವಿಕೆಯನ್ನು ಹೆಚ್ಚಿಸುತ್ತದೆ, ಅದೇ ರೀತಿ ಮಣ್ಣು ಮತ್ತು ಎಲೆಗಳಿಗೆ ಉತ್ತಮವಾಗಿರುತ್ತದೆ. ಅದಲ್ಲದೆ ಏಕರೂಪದ ಬೆಳೆಯನ್ನು ನಾವು ಕೂಡ ಪಡೆಯಬಹುದು.
1: ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಯೋಗಾನಂದ ಅವರೇ?
0: ರೈತರಿಗೆ ಒಂದು ವಿಷಯವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ತಮಗೆಲ್ಲ ಗೊತ್ತಿರೋದು ಬೀಜ ಅಂದರೆ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಸಂಪನ್ಮೂಲ. ಅದರಿಂದ ತಾವು ಉತ್ತಮ ಬೆಳೆಯನ್ನು ಬೆಳೆಯಬೇಕಾದರೆ ಅತ್ಯುತ್ತಮ ಬೀಜದ ಆಯ್ಕೆ ಮತ್ತು ಅದರ ಬೀಜೋಪಚಾರ ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ದಯವಿಟ್ಟು ಒಂದು ಬೆಳೆಯನ್ನು ಬೆಳೆದರೆ ತಾವು ಒಳ್ಳೆಯ ಬೆಳೆಯನ್ನು ನಿರೀಕ್ಷಿಸ್ಬೋದು. ಕೊಟ್ಟಂಥ ಮಾಹಿತಿಯನ್ನು ತಾವು ದಯವಿಟ್ಟು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಮ್ಮ ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ತಮಗೆ ಬೀಜ ಘಟಕದಿಂದ ಒಳ್ಳೆ ಬೀಜ ತಳಿಗಳ ಬಗ್ಗೆ ಆಗಿರ್ಬೋದು, ಬೀಜೋಪಚಾರಗಳ ಬಗ್ಗೆ ಇರ್ಬೋದು, ಮತ್ತು ರೈತ ವಿಜ್ಞಾನಿಗಳ ಸಹಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಮಾಡುವ ಕಾರ್ಯಕ್ರಮ ಇರ್ಬೋದು, ಅದನ್ನು ತೆಗೆದುಕೊಳ್ಳುವ ಬಗ್ಗೆಯೂ ನಾವು ಮಾಹಿತಿ ಕೊಡ್ತೀವಿ. ಜೊತೆಗೂಡಿ ನಾವು ರೈತರ ಏಳಿಗಾಗಿ ಶ್ರಮಿಸೋಣ.
1: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಯೋಗಾನಂದ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ?
0: ನನ್ನ ಮೊಬೈಲ್ ಸಂಖ್ಯೆ 9885 9995.
1: ಇನ್ನೊಮ್ಮೆ ಹೇಳ್ತೀರ?
0: 9885 9995.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರ.
0: 9885 9995.
1: ತಮ್ಮದು ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ?
2: 9900937333.
1: ಇನ್ನೊಮ್ಮೆ?
2: 9900937333.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
2: 9900937333.
1: ಒಳ್ಳೆಯದು ಡಾಕ್ಟರ್ ಯೋಗಾನಂದ ಅವರೇ ಹಾಗೂ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ, ಇದುವರೆಗೂ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆಗೆ ಸಂಬಂಧಪಟ್ಟಂತೆ ಮತ್ತು ವಿಶೇಷವಾಗಿ ಮಂಡ್ಯದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಬೀಜ ಘಟಕದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ, ವಂದನೆಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
3: ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಇದುವರೆಗೂ ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾ ಎಸ್ ಪಿ ಯೋಗಾನಂದ ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿದ್ಧಾರೂಢ ಸಿಂಗಾಡಿ ಅವರು. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೆ ಶಿವಮೂರ್ತಿ. ಮುಂದಿನ ಸೋಮವಾರ 8ನೇ ತಾರೀಕು ಇದೇ ಸರಣಿಯಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಎ ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.

0: ಆತ್ಮೀಯ ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿದೆ. ಇದರಲ್ಲಿ ಆಹಾರಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ರೈತ ಬಾಂಧವರೇ, ಈಗೊಂದು ಕೃಷಿ ಗೀತೆಯನ್ನ ಕೇಳಿ ಬರೋಣ.

ಇದುವರೆಗೆ ಕೃಷಿ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 7:34 ಮುಂದೆ ಒಂದು ಪ್ರಕಟಣೆ ಇದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 7:34. ಈಗ ಒಂದು ಜಾಹೀರಾತು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ದತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ದತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ಐಸಿಎಆರ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ದಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. ಎರಡನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 7:45:30.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕನ್ನಡ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಕಾರ್ಯಕ್ರಮದ ಆರಂಭ ರಾಮ ಶ್ಯಾಮ ಭಾಮ ಚಿತ್ರಕ್ಕಾಗಿ ಗುರುಕಿರಣ್, ಶಮಿತಾ ಮಲ್ನಾಳ್ ಮತ್ತು ಗುರುರಾಜ್ ಹೊಸಕೋಟೆ ಅವರ ಧ್ವನಿಯಲ್ಲಿರುವ ಗೀತೆ. ಬರೆದವರು ಗೋಟೂರಿ, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಅಣ್ಣ ಕಾಡ್ತಾನೇನ್ರಿ? ಯಾವನ್ರಿ ಆ ಪೋರ?
1: ಆ ಕಳ್ಳ ಇನ್ಯಾರು ಅಲ್ಲ, ನಮ್ಮ ಪ್ರೀತಿ ಪ್ರೇಮ ಎಲ್ಲ.
0: ಹೌದೇನಾ? ಭಾರಿ ಖಿಲಾಡಿ ಅದನ್ರಿ ಅವ.
1: ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿವ ಹೆಂಡತಿ
0: ಇದ್ರ ಏನಾಗ್ತೈತಿ ಮಾವ?
1: ಆ ಸ್ವರ್ಗಕ್ಕೆ ಆ ಸ್ವರ್ಗಕ್ಕೆ ಇಚ್ಛೆಂದು ಆ ಸರ್ವಜ್ಞ ಹೇಳವನಲ್ಲ.
0: ಕ್ಯಾಚ್

ಅಧ್ಯಕ್ಷ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಅವರು ಸಂಗಡಿಗರೊಂದಿಗೆ ಧ್ವನಿಯಾಗಿರುವ ಯೋಗರಾಜ್ ಭಟ್ ಅವರು ಬರೆದಿರುವಂತಹ ಗೀತೆ ಈಗ ಮೂಡಿಬರ್ತಾ ಇದೆ. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರಾಬರ್ಟ್ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಮತ್ತು ಹೇಮಂತ್ ಅವರ ಧ್ವನಿಯಲ್ಲಿರುವ ಚೇತನ್ ಕುಮಾರ್ ಅವರು ಬರೆದಿರುವಂತಹ ಗೀತೆ. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯಾ.

0: ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಸೊ ನಾಟಿ ಮಾಡುವುದ.
2: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ GS ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ UPSC ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ. ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಬಂದರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ, 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೇ. ಯಾಕೆ ಅಂತಂದ್ರೆ, 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ, ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂಥದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು.
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
2: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ UPSC ಕ್ಲಿಯರ್ ಮಾಡಿದಂತಹ ಇಬ್ಬರು ವಿದ್ಯಾರ್ಥಿಗಳು, ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ್ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತಹವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರೂ ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದು ಕೇಳಿ ತುಂಬಾ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ಮ ಮಂಡ್ಯದವರು, ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರಲ್ಲ ಅಂತ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನು ಸ್ಪೆಷಲ್ ನಿಮ್ಮ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಅಷ್ಟೇ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದು ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣಿಸುತ್ತೆ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆ ಅಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕುತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂಥ 1/2 ಗಂಟೆ ಇರ್ಬೋದು, 3/4 ಗಂಟೆ ಇರ್ಬೋದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನು ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವುದು ಅಂತ ಹೇಳಿದ್ದೀನಿ, ತಮ್ಮ ಬಾಯಿಂದನೇ ಊರು ಯಾವುದು, ತಂದೆ ತಾಯಿ ಏನು ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಷನ್ ಮಾಡಿ ಅದ್ರ ಬಗ್ಗೆ ಹೇಳಿ.
2: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
1: ಹಾಗಾದರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯಿತು.
2: ಹೌದು.
1: ಓಕೆ. ಮಂಡ್ಯ ಅಂದರೆ ನಿಮ್ಮ ಗಂಜಾಂನಲ್ಲಿ ಇದ್ಕೊಂಡು ಮೈಸೂರಿನಲ್ಲಿ ಓದಬೇಕು ಅಂತ ಯಾಕನ್ಸಿದ್ದು?
2: ಅಂದರೆ ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರು

0: ಜಸ್ಟ್ 10 kilometers ಅಷ್ಟೇ.
1: ಹೌದು,
0: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 kilometers ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 kilometers ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ ಮೈಸೂರು.
1: ನೀವು ಮೊದಲಿಂದನೂ ಅಪ್ ಡೌನ್ ಮಾಡ್ತಾ ಇದ್ರಾ?
0: ಹೌದು,
1: ಚಿಕ್ಕ ವಯಸ್ಸಿಂದನೂ.
0: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು.
1: ಓಕೆ,
0: ಬಟ್ ಅಬೌ 5th standard ಎಲ್ಲ ಬಸ್ಸಲ್ಲೇ ಅಪ್ ಡೌನ್ ಮಾಡ್ತಿದ್ರು.
1: ನೀವು ಒಬ್ರೆ ಹೋಗೋದು ಬರೋದು?
0: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
1: ಓಕೆ,
0: ಅವ್ನು ನನ್ಗಿಂತ 1.5 years ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಓಕೆ, ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
0: ಹೌದು ಹೌದು, ನಮ್ಮ ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
0: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ,
0: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
0: ತಂದೆ ಗಂಜಾಮ್ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರಿ?
0: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
0: ಅವ್ನು ಮಾಡ್ದ, ಟ್ರೈ ಮಾಡ್ದ. ಅವ್ನು ಆ್ಯಕ್ಚುಲಿ ಅವನು 1 year ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದೆ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದೆ. ಬಟ್ ಅವನಿಗೆ ಅನಿಸ್ತು ನನಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದರೆ ಅಣ್ಣ ತಮ್ಮ ಇಬ್ಬರೂ ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ದಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
0: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ನ.
1: ಓಕೆ, ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
0: ಹೌದು, ಕೆಲವೊಂದ್ಸಲ ಒಳ್ಳೇದೇ ಅದು. ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ.
0: ಹೌದು,
1: ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲಿ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
0: ಹೌದೌದು, ಡೆಫಿನೆಟ್ಲಿ.
1: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
0: ಹೌದು,
1: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
0: ಹೌದು,
1: ಎಂಟರ್ಟೈನ್ಮೆಂಟ್ ಬಿಡಬೇಕು, ಫ್ಯಾಮಿಲಿ ಬಿಡಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನೂ ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬ ನಮ್ಮ ಮನೇಲಾಗಲಿ ಎಲ್ಲಾಗಲಿ ತುಂಬ ಪ್ರೆಷರ್ ಇರಲಿಲ್ಲ, ಓದಲೇಬೇಕು ನೀನು ಮಾಡಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರಸ್ಲರ್ ಕೂಡ ನಾನು.
1: ಓ ಗುಡ್.
0: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಆ್ಯಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
1: ಓಕೆ,
0: ಸೊ
1: ಜೊತೆಗೆ
0: ಜೊತೆಗೆ ಸೊ ಇಲ್ಲೇ ಮೈಸೂರಲ್ಲಿ JP Nagar ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ, ನಾನು ಈಗ 25 years 26 years ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಜಿಮ್ನಾಸ್ಟಿಕ್ಸ್ ಅಂತ, ಹಿಂಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಂದರು. ನನ್ನ ಪರ್ಸ್ನಲಿ ಯಾವ್ದಾರು ನೀವು ಹಾಬೀಸ್ ಇದ್ದರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ದರೆ, ನಿಮ್ಮ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
1: ಓಕೆ,
0: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಟ್ ದಿ ಪ್ರಿಪರೇಷನ್.
1: ಇನ್ನು ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳು ಇರಬೇಕಾಗುತ್ತೆ.
0: ಡೆಫಿನೆಟ್ಲಿ ಡೆಫಿನೆಟ್ಲಿ,
1: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆಯ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
0: ನಾನು ಬೇಸಿಕಲಿ ಒಂದು 1st standard ಇಂದ 7th standard ನಾನು ಸೆಂಟ್ ಮತಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪಲ್ಲಿ ಇದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಆ್ಯಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ PU ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, JC ಮೈಸೂರು.
1: ಆಲ್ಮೋಸ್ಟ್ ನೀವು ಆಗಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, BE ಕೂಡ ಮುಗಿಸಿದ್ರಿ.
0: ಹೌದು,
1: BE ಕೂಡ ಮುಗಿಸಿದ್ಮೇಲೆ ಆಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪ್ನೀಸ್ಗಳಿಗೆ ಹೋಗುವಂಥ ಅವಕಾಶಗಳಿತ್ತು, ಹೋಗಿಲ್ವ ತಾವು ಯಾವುದಕ್ಕೂ?
0: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತುಂಬ ಇದೆ, ತೊಂದರೆ ಆಗಲ್ಲ, ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್ಗಾಗಲಿ ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಆ್ಯಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಆಗಿತ್ತು ಆ್ಯಂಡ್ ಆಕ್ಸೆಂಚರಲ್ಲಿ ಕೂಡ ಆಗಿತ್ತು. ಬಟ್ ನನ್ನ ಮೊದಲಿಂದನು ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ನ 2020 ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಮ್ಮ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಪ್ರಿಪರೇಷನೇ?
0: ಪ್ರಿಪರೇಷನ್.
1: ಎಲ್ಲೂ ಕೂಡ ಡೈವರ್ಟ್ ಆಗಲಿಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗಲೇಬೇಕು ಅಂತೇಳಿ.
0: ಹೌದು ಹೌದು, ಅಂದರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
1: ಓಕೆ, ಅಂದರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫು, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದರೆ ನಿಮಗೆ ಕನಸು ಆರಂಭ ಆಗಿದೆ ಏನಕ್ಕೆ? ಯಾಕೆಂತಂದರೆ ಬಹಳಷ್ಟು ಜನಗಳಿಗೆ ಕನಸು ಇರ್ತವೆ, ಅವ್ರಿಗೆ ಗೊತ್ತಿರಲ್ಲ ಚೈಲ್ಡ್ಹುಡ್. ನೀವು ಆಗಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ನಾವು ಏನಾಗಬೇಕು, DC ಆಗಬೇಕು, ಇಲ್ಲಾಂದರೆ ಕಮಿಷನರ್ ಆಗಬೇಕು, ಪೊಲೀಸ್ ಇಲಾಖೆಗೆ ಹೋಗಬೇಕು ಅನ್ನೋ ಕನಸು ಅಂದರೆ ಯೂಶಲಿ ಬಂದೇ ಬರುತ್ತೆ. ಅಂದರೆ ಇನ್ನು ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಅವ್ರ

0: ಚಿಕ್ಕ ವಯಸ್ಸಲ್ಲಿ ಹೇಳಿದರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗಲೂ ನಾನು ಏನಾಗ್ತೀಯ ಅಂತ ಕೇಳ್ತಿದ್ರು. ಚಿಕ್ಕ ವಯಸ್ಸಲ್ಲಿ ನಾನು ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡಲ್ಲಿತ್ತು, ನಾನು ಮುಂದೆ ಒಬ್ಬ ಐ ಪಿ ಎಸ್ ಆಗಬೇಕು ಇಲ್ಲ ಐ ಎಸ್ ಆಗಬೇಕು ಐ ಎಫ್ ಎಸ್ ಆಗಬೇಕು ಅಂತ ಮೈಂಡಲ್ಲಿತ್ತು, ಯು ಪಿ ಸಿ ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಅಥವಾ ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರೂ ಇಲ್ಲ. ಆ್ಯಂಡ್ ನಮ್ಮ ಪೇರೆಂಟ್ಸು ಕೂಡ ತುಂಬ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಕಳಿಗೆ ಹೇಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ತುಂಬ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದರೆ ಏನಂದರೆ ನಂದು ಏನು ಅಡ್ವಾಂಟೇಜ್ ಅಂದರೆ ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗಲಿ ಅಮ್ಮ ಆಗಲಿ ನನಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಆ್ಯಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗ್ತಾ ಇವಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗ್ತಾ ಇದ್ರೆ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಬಿಟ್ಟು ನನಗೆ ಏನು ಬೇಕು ನಾನು ಬೇರೆ ತುಂಬ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ ವಯಸ್ಸು.
1: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ ಐ ಎ ಎಸ್ ಮಾಡು ಐ ಪಿ ಎಸ್ ಮಾಡು ಅಂತ ನೀವು ಆಗಲೇ ಕೂಡ ಹೇಳಿದ್ರಿ, ಅದು ಕೂಡ ಅವನೇ ಮಾಡುವಂಥದ್ದು. ಆದರೆ ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ.
0: ಹೌದು,
1: ಅಂದರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ.
0: ಹೌದು ಹೌದು,
1: ಆದರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ.
0: ಹೌದು,
1: ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು, ಯಾಕೆಂದ್ರೆ ನೀವು ಸ್ಪೋರ್ಟ್ಸಲ್ಲೂ ಕೂಡ ಇದ್ರಿ, ರಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದೇನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ.
0: ಹೌದು,
1: ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗ್ಲಿಲ್ವಾ ಇಲ್ಲ ಅದು ಅಂತ ಹೇಳಿ.
0: ಹೌದು,
1: ಅಂದ್ರೆ ಒಂದು ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ, ಖಂಡಿತಾಗ್ಲೂ ಇಡಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತ ಅಭಿಷೇಕ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಲಿಕ್ಕೆ?
0: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
0: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಯು ಶುಡ್ ಹ್ಯಾವ್ ದಟ್ ಬ್ಯಾಕಪ್ ಪ್ಲಾನ್, ಏನಾರ ಮಾಡ್ಲೇಬೇಕು, ಏನಾರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯು ಪಿ ಎಸ್ ಸಿ ಎಕ್ಸಾಮು, ಐ ಎಫ್ ಎಸ್ ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡೋಕ್ಕಂತ ಒಂದು ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲಿ ಯೋಚನೆ ಮಾಡೋಕ್ಕಾಗುತ್ತೆ. ಒಂದು ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದು ಮೈಂಡಲ್ಲಿ ಇದ್ರೆ ಬೆಟರ್ ಅದು.
1: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು ಐ ಎಫ್ ಎಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, ಐ ಎ ಎಸ್ ಗೊತ್ತಿರುತ್ತೆ, ಐ ಪಿ ಎಸ್ ಗೊತ್ತಿರುತ್ತೆ, ಯು ಪಿ ಎಸ್ ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಐ ಎಫ್ ಎಸ್ ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂಥದ್ದು, ಮತ್ತೆ ಅದನ್ನ ಯು ಪಿ ಎಸ್ ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರಿಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ.
0: ಅದು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಪ್ರತಿ ಇಯರು 150 ಪೋಸ್ಟ್ ಐ ಎ ಎಸ್, 150 ಪೋಸ್ಟ್ ಐ ಪಿ ಎಸ್, ಆ್ಯಂಡ್ ಐ ಎಫ್ ಎಸ್ ಬಂದು ಅಂಡರ್ 150-160 ಪೋಸ್ಟು ಐ ಆರ್ ಎಸ್, ಆ ಥರ ಎಲ್ಲ ಯೂಶಲಿ ಗೌರ್ಮೆಂಟ್ ಸೆಂಡ್ ಮಾಡ್ತಾರೆ.
1: ಹೌದು.
0: ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಲಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ ಯು ಪಿ ಎಸ್ ಸಿ ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ ಯು ಪಿ ಎಸ್ ಸಿ ಸನ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನು ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲ ಪೋಸ್ಟ್ಗೂ ಸೇರಿಸಿ ಒಂದು ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದು ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ.
1: ಹೌದು.
0: ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ಗೆ ಏನು ಮಾಡ್ತಾರೆ ಅಂದರೆ ಈ ಐ ಎ ಎಸ್, ಐ ಪಿ ಎಸ್, ಐ ಆರ್ ಎಸ್, ಬೇರೆ ಪೋಸ್ಟ್ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ಗೇನೆಂದರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ಗೆ ಅಟೆಂಡ್ ಮಾಡ್ಬೋದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ.
1: ಹೌದು.
0: ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ಸರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಗ್ರೌಂಡ್. ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಓನ್ಲಿ ಫಾರ್ ಸೈನ್ಸ್.
0: ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
1: ಬಿ ಎಸ್ ಸಿ, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್, ಸೈನ್ಸ್ ಬ್ಯಾಗ್ರೌಂಡ್,
0: ಸೈನ್ಸ್ ಬ್ಯಾಗ್ರೌಂಡ್ ಇರಬೇಕು.
1: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲೇಬೇಕಲ್ವಾ?
0: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ ಐ ಎಸ್ ಐ ಪಿ ಎಸ್ ಎಲ್ಲ ನಮ್ಮ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ನಡೀತು ಇಂಟರ್ವ್ಯೂ.
1: ಹಾಗೆ ನೀವು ಈಗ ಈ ಐ ಎಫ್ ಎಸ್ ಮೇನ್ಸ್ ಅನ್ನು ಬರೀತೀರಿ?
0: ಹೌದು.
1: ತದನಂತರ ಐ ಎಫ್ ಎಸ್ ಮೇನ್ಸ್ ಬರೀಬೇಕಾದ್ರೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ.
0: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಒಂದು ಆಪ್ಷನ್,
1: ಒಂದು ಆಪ್ಷನ್. ಹೌದು.
0: ಸೊ ಒಂದು ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ, ಇಲ್ಲಿ 2 ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟೋ ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬಹುದು. ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
1: ಸೈನ್ಸ್ ಯಾವ್ದು ತಗೊಂಡಿದ್ರಿ?
0: ನಂದು ಬೇಸಿಕಲಿ 2 ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
1: ಓಕೆ.
0: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್ ಅಂಡ್ ಒಂದು ಜನರಲ್ ಸ್ಟಡೀಸು, ಜನರಲ್ ಇಂಗ್ಲೀಷು ಮತ್ತೆ 4 ಪೇಪರ್ ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸಲ್ಲಿ 7 ಪೇಪರ್ಸ್, ಅಲ್ಲಿ 4 ಜನರಲ್ ಪೇಪರ್ಸ್ ಒಂದು ಆಪ್ಷನಲ್ ಆತರ ಅಷ್ಟೇ.
1: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ದು ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
0: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ 3, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ನ ಕೆ ಪಿ ಸಿ ಕಂಡಕ್ಟ್ ಮಾಡ್ತಾರೆ. ಈ 3 ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ಗೆ ಯು ಪಿ ಸಿ ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ತೀರಿ?
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ ಯು ಪಿ ಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯು ಪಿ ಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ. ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್
1: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಈ ಒಂದು ಸರ್ವಿಸ್ ಅಂದ್ರೆ ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್ ಏನಿದೆಯಲ್ಲ, ಇದನ್ನ ತಗೊಂಡ್ಮೇಲೆ ನೀವು ಐ ಎಫ್ ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
1: ಫಸ್ಟ್ ಕ್ಲಿಯರ್. ಓಕೆ. ಇನ್ನು ಅವಕಾಶನೇ ಬೇಡ. ಓಕೆ, ಮುಂದುವರಿಸಿ.
0: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದು ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ನ ಪರ್ಟಿಕ್ಯುಲರ್ಲಿ ನನ್ನ, ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ನನ್ನ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫಲ್ಲಿ ನಮ್ದು ಎಲ್ಲ ಡೀಟೇಲ್ಸ್ ಇದೆ. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫಲ್ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕ್ಯಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು, ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬ ಏನೇ ಇದಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ, ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗಿಬಿಟ್ಟಿದೆ. ಸೊ ಎಲ್ಲಾನು ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಯುವರ್ ಅನ್ ಇಂಜಿನಿಯರ್, ಆನ್ಸರ್ ಲೈಕ್ ಅನ್ ಇಂಜಿನಿಯರ್ ಅಂತ ಅಂದ್ರು. ನಾನು ನನ್ನ ಮಾಮೂಲಿ ಜನರಲ್ ಆಗೇ ಆನ್ಸರ್ ಮಾಡಿ ಟ್ರೈ ಮಾಡಿದೆ. ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ಗಳು ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆ ಥರದೇ ಕೇಳಿದ್ರು. ನಾನೇನು ಅನ್ಕೊಂಡೆ, ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲಲ್ಲಿ, ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನು ಅನ್ಕೊಂಡೆ, ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದರೂ ನಾನು ಡ್ಯಾಫಿಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡಿ, ಪುನಃ ಅಗೇನ್ ಟೆಕ್ನಿಕಲ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕ್ಯಾನಿಸಮ್ ಹೇಳು, ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕ್ಯಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡಲ್ಲಿ ಅನ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನು 2 ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನ್ ಅಲ್ಲಿ ಇದ್ರಿಂದ ಫಾರೆಸ್ಟ್ರಿ ಜನರಲ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದು ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು, ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಜ್ ಸೊ ನೀನು ಅವ್ರ ನಿನ್ನ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ ತಲೆ ಕೆಡ್ಸ್ಕೊಡ ಅಂತ ಹೇಳಿದರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆ್ಯಕ್ಚುಲಿ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಇಂಟರ್ವ್ಯೂ ಸ್ಕೋರ್. ಸೊ ತುಂಬ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದರೆ ಈ ಮುಖಾಂತರ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳು ಜಾಸ್ತಿ ಬಂದವು, ಆದರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರುವಾಯಿತು, ಇದೇನೋ ಭಾಳ ಕಷ್ಟ ಇದೆ ಅಂತ ಅಂದಿತ್ತು, ಆದರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಬಿಟ್ಕೊಡಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ.

0: ಬೇಸಿಕ್ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆ್ಯಕ್ಚುಲಿ ಡೆಮಿನಿಯರೇ ಕಾಮ್ ಇರ್ತಿತ್ತು ಯಾವಾಗ.
1: ಓಕೆ,
0: ಸೊ ಅವ್ರಿಗೆ ಅದು ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, ಹೌದಾ? 122 ರ್ಯಾಂಕ್ ತಗೊಂಡಿದ್ರಿ, ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
0: ಚಾನ್ಸಸ್ ಆಗಿದೆ. ಏನಕ್ಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಓ ಬಿ ಸಿಗೆ ಇಷ್ಟು, ಎಸ್ ಸಿಗೆ ಇಷ್ಟು, ಎಸ್ ಟಿಗೆ ಇಷ್ಟು, ಜನರಲ್ಗೆ ಇಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ಎಸ್ ಟಿ ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ಎಸ್ ಟಿ ಕ್ಲಿಯರ್ ಆಗಿರೋದು ಐ ಎಫ್ ಎಸ್ ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ ಇನ್ ಕೇಸ್ ಅವ್ರ ಏನಾರ ಅಲಾಟ್ ಆದರೆ ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದರೆ ದಿಸ್ ವೆರಿ ಹೈ ಚಾನ್ಸ್ ಅಲ್ಲಿ ಗೆಟ್ ಕರ್ನಾಟಕ.
1: ಓಕೆ, ನಿಮ್ಮ ಕನಸು ಇದ್ದಿದ್ದು ಐ ಪಿ ಎಸ್,
0: ಹೌದು,
1: ಸಿಕ್ಕಿದ್ದು ಐ ಎಫ್ ಎಸ್. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ ಐ ಪಿ ಎಸ್ ಕ್ಲಿಯರ್ ಮಾಡಿ ಅಂಥೇಳಿ, ಐ ಎಫ್ ಎಸ್ ಸಡನ್ ಕ್ಲಿಯರ್ ಆಗೋಯ್ತು, ಏನು ಮಾಡಬೇಕು ಅಂದ? ಯಾಕೆಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸು, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು, ಕಾಡು, ಪಕ್ಕದಲ್ಲೇ ಮೈಸೂರು,
0: ಹಾಂ,
1: ಬಂಡೀಪುರ, ಹಾಂ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಭಾಳ ದೊಡ್ಡ ಒಂದು ಏರಿಯಾ,
0: ಹೌದು
1: ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಭಾಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನು ಇಟ್ಕೊಂಡಿದ್ದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ದರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ ಐ ಎಫ್ ಎಸ್ ಆದಮೇಲೆ ಏನು ಕನಸು?
0: ಅಂದರೆ ಬೇಸಿಕಲಿ ಲೈಕ್ ನಂದು ನಮ್ಮ ಅಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ನವರು.
1: ಓಕೆ, ಹತ್ರನೇ ಆದರೆ ಬಂಡೀಪುರಕ್ಕೆ.
0: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದು ಹೇಗಿದೆ ಅಂದರೆ ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದರೆ ಕಾಡ್ ಇದೆ. ಸೊ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನನಗೆ ಫಾರೆಸ್ಟ್ ಮೇಲೆ ತುಂಬ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನನಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದು ಇದೇ ವಾತಾವರಣದಲ್ಲಿ ಎಲ್ಲ ಕಾಡು ಮಧ್ಯೆ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆ್ಯಕ್ಚುಲಿ. ಅದು
1: ಖಂಡಿತವಲ್ಲ ವೆರಿ ಗುಡ್ ಸರ್ವಿಸ್,
0: ಅಂದರೆ ನನ್ನ ಪರ್ಸನಾಲಿಟಿಗೆ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
1: ಅಂದರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬೋದು,
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ ಯು ಪಿ ಎಸ್ ಸಿ ಬರಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕು.
1: ಮೋಸ್ಟ್ಲಿ ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದಮೇಲೆ ಐ ಎ ಎಸ್ ಐ ಪಿ ಎಸ್ ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
1: ನಿಮ್ಗೂ ಅದು ಬರುತ್ತೆ ಅಪ್ಲೈ ಆಗುತ್ತಾ?
0: ಐ ಎಫ್ ಎಸ್ಗೆ ಅದು ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನು ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, ಈ 10ನೇ ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು, ಏನು ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತೊಗೊಂಡು ಓದ್ತೀಯಾ? ಬಿ ಇ ಮಾಡ್ತೀನಿ ಅಂತಾರೆ, ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂತಾರೆ. ಈಗ ಅದನ್ನು ಮಾಡಿಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
0: ಹೌದು,
1: ಅಂಥವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಯಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ.
0: ಡೆಫಿನೆಟ್ಲಿ.
1: ಆ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಅಂದರೆ ಇದು ವಿಚಾರ ನನಗೆ ಲೈಕ್ ನಾನು ಪಿ ಯು ಆದಮೇಲೆ ಬಂತು. ಲೈಕ್ ಈಗ ನಾನು ಐ ಎ ಎಸ್ ಯು ಪಿ ಎಸ್ ಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ್ದು ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ ಬಿ ಎ ಮಾಡಲ ಇಲ್ಲ ಇಂಜಿನಿಯರಿಂಗ್ ಮಾಡಲ. ನಂದು ಆ್ಯಕ್ಚುಲಿ ಒಂದು ಪಿ ಯು ತುಂಬ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು ಪಿ ಸಿ ಎಂ ಬಿ ಎಲ್ ನಂದು ಆಲ್ಮೋಸ್ಟ್ 95.2% ಇತ್ತು, ಸಿ ಟಿ ರ್ಯಾಂಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನಗೆ 3 ಆಪ್ಷನ್ ಇತ್ತು. ಒಂದು ನಂದು ಜೆ ಇ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, ಎನ್ ಐ ಟಿ ಸೂರತ್ಗಲ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, ಎನ್ ಐ ಟಿ ಸೂರತ್ ಕೊಳ್ಬೇಕು ಇಲ್ಲ ಮಾಮೂಲಿ ಯಾವ್ದಾರು ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು ಯು ಪಿ ಸಿ ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದರೆ ಲೈಕ್ ನಿಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನೀನು ಯು ಪಿ ಎಸ್ ಸಿನೇ ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ನ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗೇ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬ ಜನ ನಿಂದು ಯು ಪಿ ಎಸ್ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ಥರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡೋಕ್ಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬ ಫ್ರೀ ಹ್ಯಾಂಡ್ ಇತ್ತು. ಲೈಕ್
1: ನಾನು ಯಾಕೆ ಮೆಕ್ಯಾನಿಕಲ್ಲು
0: ಮೆಕ್ಯಾನಿಕಲ್ ಏನಕ್ಕೆ ಅಂದರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್ ಚೆನ್ನಾಗಿ
1: ಮಷಿನ್ಸ್ ಜೊತೆನೇ ಕೆಲಸ ಇರಬೇಕು.
0: ಹೌದು, ನಾವು ಬೇರೆ ಬ್ರಾಂಚಸ್ ಹೋದ್ರೆ ನಮಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ.
1: ಓಕೆ,
0: ನಾವು ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
1: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ,
0: ಡೆಫಿನೆಟ್ಲಿ.
1: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತೋ ಅಂತದ್ದು ಈ ವಿಚಾರದಲ್ಲಿ. ಓಕೆ,
0: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
1: ಇನ್ನೊಂದು ನೀವು ಹೇಳಿದ್ರೆ ಐ ಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
0: ಎನ್ ಐ ಟಿ ಸೂರತ್ಕಲ್,
1: ಎನ್ ಐ ಟಿ ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
0: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನು ನಮ್ಮ ಗೋಲ್ ಏನು ಅಲ್ಟಿಮೇಟ್ಲಿ, ನಾನು ಎನ್ ಐ ಟಿ ಮಾಡೋದು, ಐ ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕ್ಕೆ ಏನು ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
1: ಕ್ಲಿಯರ್ ಆಗಿಬಿಟ್ಟು ನಾನು ಯು ಪಿ ಎಸ್ ಸಿ

0: ಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸ್ನಲ್ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ ಯು ಪಿ ಎಸ್ಸಿನೇ ಮಾಡಬೇಕಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶ್ವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ, ಬಟ್ ನಾನಂತೂ
1: ಅಲ್ಲ, ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ,
0: ಹೌದು
1: ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನು ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
0: ಹೌದು ಹೌದು
1: ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು, ಈಗ ನಾವೇನೋ ಕನ್ಸ್ ಇಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ರೆ ಏನು ಹೇಳಿಲ್ಲ ಅಂತಂದಾಗ ನೀನು ಏನು ಓದಿಲ್ಲ ಅನ್ನಂಗಾಯ್ತು.
0: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ, ಏನಕಂದ್ರೆ ನಾವು ಹೈಸ್ಕೂಲ್ ಓದಿರ್ತೀವಿ ಎಲ್ಲ ಓದಿರ್ತೀವಿ, ನಾವು ಏನು ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ ಜಿಯೋಗ್ರಫಿ ಹಾಲಿಡೇಲಿ ಓದಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬ ಚೆನ್ನಾಗಿ ಓದಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನನಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬ ಯೂಸ್ಫುಲ್ ಆಯಿತು, ಆ್ಯಂಡ್ ಪಿ ಯುಲು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬ ಯೂಸ್ಫುಲ್ ಆಯಿತು, ಆ್ಯಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂಲು ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶ್ವಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 ಅವರ್ಸ್ ಎಲ್ಲ ಓದ್ತಿದ್ವಿ ಅಂತ, ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು.
1: ಓಕೆ,
0: ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅವರ್ಸ್ ಜರ್ನಿ ಲಾಂಗ್ ಅವರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ, ನನಗೆ ಕೂರಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ, ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು.
1: ಓಕೆ,
0: ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್ ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 hours ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ 12 hours ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 hours ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ತೇ ಇರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತು ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನು ಯಂಗ್ಸ್ಟರ್ಸ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡರ್ ಹೋಗಲಿ, ಬಟ್ ನಿಮ್ಮ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆ ಥರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟಾಗಿ ಮಾಡಿ ಆಗಲಿಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಏನಕ್ಕಂದ್ರೆ ನಿಮಗೆ ಆನೆಸ್ಟಾಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರು ಆಗಲಿಲ್ಲ ಅಂದರೆ ಅದು ನಿಮ್ಮ ಡೆಸ್ಟಿನಿ ತುಂಬ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟಾಗಿ ನಿಮ್ಮ ಬೆಸ್ಟ್ ನಿಮ್ಮ ಪಾಸಿಬಲ್ ಕೊಡೋಕೆ ಟ್ರೈ ಮಾಡಿ, ಆ್ಯಂಡ್ ಕ್ಲಿಯರ್ ಆಗುತ್ತೆ. ಆಗಲಿ ಅಂದರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್.
1: ಭಾಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
0: ಹೌದು,
1: ಓದೋ ಬರ್ದಲ್ಲ ಅದೇ ಮರ್ತುಬಿಟ್ಟಿರ್ತೀವಿ. ಅಂದರೆ ಏನೇ ಆದರೂ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವುದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ, ನಿಮ್ಮ ಕೈಲಿ ಆಗುತ್ತಾ, ಒಂದು ವರ್ಷದಲ್ಲೇ ಗೊತ್ತಾಗುತ್ತೆ ಹೇಗೆ ಅಂಥೇಳಿ. ಇದು ನನ್ನ ಕಪ್ ಆಫ್ ಟೀನ, ಕಷ್ಟನಾ, ಇಲ್ಲ ಕಷ್ಟ ಆದರೆ ನಾನು ಆಲ್ಟರ್ನೇಟಿವ್ ಏನು ಮಾಡ್ಕೊಬೋದು, ಅದಕ್ಕಾಗಿ ಕ್ಲಾಸಸ್ ತೊಗೋಬೇಕಾ, ಏನು ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಳಕ್ಕಾಗುತ್ತೆ. ಒಂದು ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಭಾಳ ಮುಖ್ಯ ಆಗುತ್ತೆ. ಈಗ ನಾನೀಗ ಇವತ್ತು ನಾನು ಎಕ್ಸಾಮ್ಗೆ ಅಂದರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬ ಕಷ್ಟ.
0: ಹೌದು,
1: ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ, ಅದು ಯಾರಪ್ಪ ಅಂತ ಅದೃಷ್ಟ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದ್ದಾರೆ,
0: ಅವ್ರು ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್,
1: ಅದು ಸುಮ್ಮನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಭಾಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026ನೇ ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ
1: ಖಂಡಿತವಾಗ್ಲೂ ಮುಂದುವರಿಸಿ, ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಕೇಳುಗರೆ, ಈ ರಾತ್ರಿ 10:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಬಡವರ ಕಲ್ಯಾಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿಬರೋಣ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಡೋಸನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಹಾಡು.

ಆರಾಧನಾ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಧ್ವನಿಯಾಗಿರುವ ಗೀತೆ. ಬರೆದಿದ್ದಾರೆ ಆನಂದ್ ಬಕ್ಷಿ, ಸಂಗೀತ ನೀಡಿದ್ದಾರೆ ಎಸ್ ಡಿ ಬರ್ಮನ್.

ಆಪ್ಕಿ ಕಸಂ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಧ್ವನಿಯಾಗಿರುವ ಆನಂದ್ ಬಕ್ಷಿಯವರು ಬರೆದಿರುವಂತಹ ಗೀತೆ. ಸಂಗೀತ ನಿರ್ದೇಶಕರು ಆರ್ ಡಿ ಬರ್ಮನ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044.
1: Spotlight.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 9:30 ಈ ಸಮಯದಲ್ಲಿ ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆಲಿಸೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಇದೆ. ಮೊದಲಿಗೆ ವರಾಳಿ ರಾಗ ಖಂಡಚಾಪು ತಾಳದಲ್ಲಿರುವ ತ್ಯಾಗರಾಜರ ಕೃತಿ ನೀ ಪೊಗಡಗುಂಟೆ

ಆರೈಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಮುಂದೆ ಮಧ್ಯಮಾವತಿ ರಾಗ ಮಿಶ್ರಛಾಪು ತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ಕೃತಿ ಪಾಲಿಂಚು ಕಾಮಾಕ್ಷಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರೈಕುಡಿ ರಾಮಾನುಜಯ್ಯಂಗಾರವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಅಪರೂಪ ರಾಗ ವಿಜಯ ವಸಂತ ರಾಗ 54ನೇ ಮೇಳಕೃತ ವಿಶ್ವಂಬರಿ ರಾಗದಲ್ಲಿ ಜನ್ಯ. ನವರಾತ್ರಿಯ ಮಾರನೆಯ ದಿನ ವಿಜಯದಶಮಿ. ಒಡೆಯರವರಿಗೆ ಮತ್ತು ಅವರ ಮನೆತನಕ್ಕೆ ಬಹಳ ವೈಭವದ ದಿನ. ವಿಜಯ ಎಂಬ ನಕ್ಷತ್ರದ ಆ ದಿನದಲ್ಲಿ ನಡೆಯುವ ಈ ವಿಜಯೋತ್ಸವ ಶ್ರೀ ವಿದ್ಯಾವಿಶಾರದರಿಗೆ ವೈಭವೋಪೇತ.
3: ಶ್ರೀ ಲಲಿತಾ ಸಹಸ್ರನಾಮದ ವಿಜಯ ವಿಮಲಾವಂದ್ಯ ಎಂಬ ನಾಮಗಳು ಕೃತಿ ಸಾಹಿತ್ಯಕ್ಕೆ ಪೋಷಕ ಹಾಗೂ ಪೂರಕ. ಪದ್ಮಪುರಾಣ ಅರಿತಿದ್ದ ಒಡೆಯರವರಿಗೆ ಪುರುಷೋತ್ತಮ ತೀರ್ಥದಲ್ಲಿ ವಿಮಲಾ ಎಂಬ ಮೂರ್ತಿ ಸ್ವರೂಪ ಗೋಚರವಾಗಿ ವಿಮಲಾ ಪುರುಷೋತ್ತಮೆ ಎಂಬುದರ ಅರಿವು ಕೃತಿ ಸಾಹಿತ್ಯದಲ್ಲಿ ಭಕ್ತಿಭಾವಗಳೊಂದಿಗೆ ಆವಿರ್ಭವಿಸಿವೆ. ಅಂತಹ ಅಗಸ್ತ್ಯ ಮುನಿ ಪೂಜಿತೆ, ಆಗಮ ವಿಧಿತೆ, ಕಾಪಾಡು, ಪರಿಪಾಹಿ ಮಾಂ ಎಂದು ಆ ದೇವಿಯನ್ನು ಪ್ರಾರ್ಥಿಸೋಣ. ಹಾಗೆಯೇ ಕೊನೆಯ ಸಾಲುಗಳು ಅವರ ಆಸ್ಥಾನದಲ್ಲಿದ್ದ ದಿ ನವರತ್ನಾಸ್ ಆಫ್ ಮೈಸೂರು ಪ್ಯಾಲೇಸ್ ಅವರೆಲ್ಲರಿಗೆ ನಮನ ಸಲ್ಲಿಸಿದಂತಿದೆ. ವಿಬುಧಾರ್ಚಿತ ಎಂಬ ಪದದಿಂದ ಅವರು ದೇಶ ವಿದೇಶಗಳಲ್ಲಿ ಉಪನ್ಯಾಸಗಳಲ್ಲಿ ಆಸ್ಥಾನ ವಿದ್ವಾಂಸರೆಲ್ಲರನ್ನೂ ಸ್ಮರಿಸಿದ್ದಾರೆ.

0: ಮೈಸೂರು ಅರಮನೆಯ ಕುಲ ಪುರೋಹಿತರ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿದ್ದ ಒಡೆಯರವರು ಅವರಿಗೆ ಶರ್ಟನ್ನು ಧರಿಸುವಂತೆ ಹೇಳಿ ಪ್ರೇರೇಪಿಸಿದ ಸಂದರ್ಭವನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಹೀಗೆ ವಿವರಿಸಿದ್ದಾರೆ.
1: ಮಹಾರಾಜರಿಗೆ ಅವರ ಕುಲಪುರೋಹಿತರಾದ ನಂಜುಂಡಸ್ವಾಮಿಗಳ ಮೇಲೆ ಅತ್ಯಂತ ವಿಶ್ವಾಸ, ಗೌರವ, ಅವರ ಶಿಸ್ತು, ಸಂಸ್ಕಾರ, ಮಿತಹಿತವಾದ ಮಾತುಗಳು ಪುರೋಹಿತರದ್ದು. ಆ ಹಿನ್ನೆಲೆಯಲ್ಲಿ ನಂಜುಂಡಸ್ವಾಮಿಯವರ ಅಚ್ಚುಕಟ್ಟಾದ ಹಾಗೂ ಶುಭ್ರವಾದ ಕಚ್ಚೆ ಪಂಚೆ ಮೇಲೆ ಬರೀ ಉತ್ತರಿಯ ಏಕೆ, ನೀವು ನಮ್ಮಂತೆ ಒಂದು ಸುಂದರವಾದ ಶರ್ಟನ್ನು ಧರಿಸಿದರೆ ಶೋಭಿಸುತ್ತದೆ ಎಂದರು ಮಹಾರಾಜರು. ಅದಕ್ಕೆ ಉತ್ತರವಾಗಿ ಪುರೋಹಿತರು, ಅಯ್ಯೋ, ನಾನೊಬ್ಬ ವೈದಿಕ ಸ್ವಾಮಿ, ನನ್ನ ಮೇಲೆ ಉತ್ತರಿಯ ಇದ್ದರೆ ಸಾಕು, ಶರ್ಟು ಧರಿಸುವ ಪರಿಪಾಠ ನಮಗಿಲ್ಲವಲ್ಲ ಎಂದರು. ಮಹಾರಾಜರು ಆ ಉತ್ತರಕ್ಕೆ ಸುಮ್ಮನಿದೆ ಆಗಾಗ್ಗೆ ಶರ್ಟು ಧರಿಸಿ ಎಂದು ಹೇಳುವುದನ್ನು ಬಿಡಲೇ ಇಲ್ಲ. ಒಂದಿನ ಶರ್ಟು ಧರಿಸಲು ಸಭ್ಯತೆಯಿಂದ ಒಪ್ಪಿಕೊಂಡರು ಪುರೋಹಿತರು. ಅದಕ್ಕೆ ಮಹಾರಾಜರಿಗೆ ತುಂಬ ಸಂತೋಷವಾಗಿ ಅರಮನೆ ಟೈಲರನ್ನು ಕರೆಸಿ ಬೆಲೆ ಬಾಳುವ ಬಿಳಿ ಬಟ್ಟೆ ನೀಡಿ ಪುರೋಹಿತನ ಮೈ ಅಳತೆಗೆ ಹೊಲಿದು ನೀಡಿದಾಗ ಅದನ್ನು ಧರಿಸಿ ಮಹಾರಾಜರ ಮುಂದೆ ನಿಂತಾಗ ಮಹಾರಾಜರಿಗೆ ತುಂಬ ಸಂತೋಷವಾಗಿ ಅದಕ್ಕೆ ವಿಶೇಷವಾದ ಬಂಗಾರದ ಗುಂಡಿ, ಡಬ್ಬಲ್ ಕಫ್ ಬಟನ್, ಅದನ್ನು ಶರ್ಟಿಗೆ ತಾವೇ ಸ್ವತಃ ತೊಡಿಸಿ ಸಂತೋಷಪಡುತ್ತಾರೆ. ಹೀಗಾಗಿ ಹಲವಾರು ಸಮಾರಂಭಗಳಲ್ಲಿ ಶರ್ಟು ಧರಿಸೋದು ಅಭ್ಯಾಸವಾಯಿತಂತೆ ಆ ಪುರೋಹಿತರಿಗೆ. ಮಹಾರಾಜರಿಗೆ ಆನಂದವಾಗಿ ಪುರೋಹಿತರ ಮೇಲೆ ಇನ್ನಷ್ಟು ಅಭಿಮಾನ ಜಾಸ್ತಿ ಆಯಿತಂತೆ. ಈ ಘಟನೆಯಿಂದ ಜಯಚಾಮರಾಜ ಒಡೆಯರವರಿಗೆ ಕೆಲವು ಸಣ್ಣ ವಿಚಾರಗಳ ಮೇಲೂ ಗಮನ ಎಷ್ಟಿದೆ, ಅವರ ಜೊತೆ ಅರಮನೆಯಲ್ಲಿ ಕೆಲಸ ಮಾಡುವವರ ಮೇಲೆ ಅಭಿಮಾನ, ಪ್ರೀತಿಯ ದ್ಯೋತಕಕ್ಕೆ ಇವೆಲ್ಲ ಉದಾಹರಣೆಗಳು.
0: ಸುವರ್ಣಾಂಗಿ 47ನೇ ಮೇಳಕರ್ತ ರಾಗ. ದೀಕ್ಷಿತರ ಸಂಪ್ರದಾಯ ಅಸಂಪೂರ್ಣ ಮೇಳ ಪದ್ಧತಿಯಲ್ಲಿ ಈ ರಾಗವನ್ನು ಸೌವೀರ ಎನ್ನುತ್ತಾರೆ. ಒಡೆಯರವರಿಗೆ ಅವರ ಗುರುಗಳಾದ ವಾಸುದೇವಾಚಾರ್ಯರಿಗೆ ಇದ್ದಂತೆ ಸಂಗೀತ ಶಾಸ್ತ್ರಜ್ಞಾನದ ಅರಿವಿದ್ದು ಇಂತಹ ಅಪರೂಪ ರಾಗಗಳಲ್ಲಿ ಕೃತಿಗಳನ್ನು ರಚಿಸಲು ಕಾರಣವಾಗಿದೆ. ರಾಗದ ಹೆಸರಿನಿಂದಲೇ ಕೃತಿ ಆರಂಭವಾಗಿರುವುದು ಒಂದು ವಿಶೇಷ. ಅವರ ಉತ್ಕಟ ಭಕ್ತಿ ಇಡೀ ಕೃತಿಯಲ್ಲಿ ಕ್ರಿಯಾಪದ ಬಳಸದೆ ಅದ್ವೈತ ತತ್ವದ ಸಾರಸರ್ವವನ್ನು ಬಳಸಿರುವುದನ್ನು ಕಾಣಬಹುದು.
2: ಕಂಚಿ ಕ್ಷೇತ್ರದಲ್ಲಿ ದರ್ಶಿಸಿದ ಕಾಮಾಕ್ಷಿ ಮಹಾಮಾತೆಯನ್ನು ಕಾಮಕೋಟಿ ಪೀಠ ನಿಲೆಯೇ ರತ್ನಾಂಗಿ ಎಂದೆಲ್ಲ ಕೊಂಡಾಡಿ ಶ್ರೀವಿದ್ಯಾ ತರಂಗ ನಿವಾಸಿನಿ ಎಂಬಲ್ಲಿಗೆ ದೇವಿಯನ್ನು ಪ್ರತಿಷ್ಠಾಪಿಸಿ ನಮ್ಮಂತಹ ಭಕ್ತರಿಗೆ ಕೃತಿ ಸಾಹಿತ್ಯದ ಮೂಲಕ ದರ್ಶನ ಭಾಗ್ಯವನ್ನಿತ್ತಿದ್ದಾರೆ ಒಡೆಯರವರು. ಸುವರ್ಣಾಂಗಿಯೊಳಗೆ ಸಂಗೀತ ನೃತ್ಯ ರಸಪ್ರಶ್ನೆ ಕ್ವಿಜ್ನಂತಹ ಜಾಣ್ಮೆಯಿಂದ ಆಧ್ಯಾತ್ಮದ ಕವಚವನ್ನು ಕೂಡ ತೊಡಿಸಿ ಆನಂದಿಸಿದ್ದಾರೆ.

0: ಅರಮನೆಯ ಘಂಟಾನಾದವೂ ಕೂಡ ಕಲಾವಿದರ ಶ್ರುತಿಯನ್ನೇ ಹೋಲಬೇಕೆಂದು ಅಲ್ಲಿಯೂ ಕೂಡ ಲೋಪಬಾರದ ಹಾಗೆ ಎಚ್ಚರ ವಹಿಸಿದ್ದರು ಒಡೆಯರವರು ಎನ್ನುತ್ತಾರೆ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು. ಜಯಚಾಮರಾಜ ಒಡೆಯರವರಿಗೂ ಆದಿಗುರು ಶ್ರೀ ಶಂಕರಾಚಾರ್ಯ ಸ್ಥಾಪಿತ ಶೃಂಗೇರಿಯ ಶ್ರೀ ಶಾರದಾಪೀಠಕ್ಕೂ ಇರುವ ಅವಿನಾಭಾವ ಸಂಬಂಧ ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಹೇಳಿದ್ದು ಹೀಗೆ.
1: ಪೂಜಾ ವಿಧಿಯಲ್ಲಿ ಅರಮನೆಯ ಘಂಟಾನಾದ, ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ಇದ್ದದ್ದೇ. ಆಗ ಘಂಟಾನಾದ ಆಗಲೇಬೇಕಲ್ವೇ? ಆ ಸಂದರ್ಭದಲ್ಲಿ ಸಂಗೀತ ಸೇವೆ ಕೂಡ ಇರ್ತಾನೇ ಇತ್ತು. ಆಗ ಘಂಟಾನಾದ ಸಂಗೀತಗಾರರಿಗೆ ಶ್ರುತಿ ತೊಂದರೆ ಆಗುತ್ತೆ ಎಂದು 24 ಬೇರೆ ಬೇರೆ ಶ್ರುತಿಯ ಘಂಟೆಗಳನ್ನು ಮಾಡಿಸಿಟ್ಟಿದ್ರು. ಆ ದಿನ ಯಾರು ಹಾಡ್ತಾರೋ ಅವರ ಶ್ರುತಿಯ ಘಂಟಾನಾದ ಪೂಜೆಗೆ ಇರ್ತಾ ಇತ್ತು. ಮಹಾರಾಜರಿಗೆ ಎಂತಹ ಸಂಗೀತಾಭಿಮಾನ ಮತ್ತು ಸೂಕ್ಷ್ಮ ವಿಚಾರಗಳ ಕಡೆಗೆ ಗಮನ ಎಂಬುದಕ್ಕೆ ಇದೊಂದು ನಿದರ್ಶನ. ಇದಲ್ಲದೇ ಗಂಟೆ ಪಹರೆ, ಶ್ವೇತವರಹ ಗೇಟಲ್ಲಿ ದೊಡ್ಡ ಗಂಟೆ ಇರ್ತಿತ್ತು. 24 ಗಂಟೆ ಕೂಡ, 1 ಗಂಟೆ ಆದರೆ 1, 2 ಗಂಟೆ ಆದರೆ 2, ಹೀಗೆ ಟೈಮ್ ಎಷ್ಟು ಎಂಬುದಕ್ಕೆ ಯಾವ ವೇಳೆ ಏನಾಗಿರುತ್ತೋ ಅಷ್ಟು ಸಾರಿ ಗಂಟೆ ಬಾರಿಸುತ್ತಿತ್ತು. ಊರಿಗೆಲ್ಲ ಈ ಗಂಟೆ ಶಬ್ದ ಕೇಳ್ತಾ ಇತ್ತು. ಆಗ ಈಗಿನಂತೆ ಮನೆಮನೆಯಲ್ಲಿ ಗಡಿಯಾರುಗಳು ಇರ್ತಾ ಇರಲಿಲ್ಲ. ಈ ಗಂಟೆಯ ಶಬ್ದವನ್ನೇ ಕೇಳಿ ಟೈಮ್ ಎಷ್ಟು ಎಂಬುದನ್ನು ತಿಳಿಯುತ್ತಾ ಇದ್ದರು. ಹಾಗಾಗಿ ಈ ಅರಮನೆಯ ಗಂಟೆ ಬಹಳ ವಿಶೇಷವಾಗಿ ಎಲ್ಲರಿಗೂ ಒಂದು ರೀತಿಯಾದ ಗಂಟೆ ಕೇಳಿ ತಮ್ಮ ಕೆಲಸಕ್ಕೆ ಹಾಜರಾಗ್ತಾ ಇದ್ದಿದ್ದು ಇದೊಂದು ವಿಶೇಷವಾದಂಥ ವಿಚಾರ. ಇದಲ್ಲದೇ ಗಂಟೆ ಪಹರೆ ಇದ್ದ ಜಾಗಗಳು ಎಲ್ಲೆಲ್ಲಿ ಅಂದರೆ ನೋಡಿ, ಅರಮನೆಯಲ್ಲಿ ಮಾಮೂಲು ಶ್ವೇತವರಹ ಗೇಟು, ನಂತರ ಖಜಾನೆ, ಅಲ್ಲಿ ಅರಮನೆದೇ ಒಂದು ಟ್ರೆಜರಿ ಇರ್ತಾ ಇತ್ತು, ಪರ್ಕಾಲ ಮಠದಲ್ಲಿ ಅಠಾರ ಕಚೇರಿ, ಇದಲ್ಲದೆ ರಾಜ ಬಂಧುಗಳು ಹತ್ತಿರದವರ ಒಂದೆರಡು ಮನೆಗಳಲ್ಲಿ. ಇನ್ನೊಂದು ವಿಶೇಷ ಅಂದರೆ ಬೆಳಗ್ಗೆ 5 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 9 ಗುಂಡು ಅಂದರೆ ಕುಶಾಲು ತೋಪುಗಳನ್ನು ಹಾರಿಸ್ತಾ ಇದ್ದರು. ಇದಲ್ಲದೇ ಮಹಾರಾಜರು ಅರಮನೆ ಬಿಟ್ಟರೆ ಮತ್ತೆ ತೆರಳಿ ಅರಮನೆಗೆ ಬಂದಾಗ ಬ್ಯೂಗಲ್ಸ್ ಅಂದರೆ ತುತ್ತೂರಿ ನುಡಿಸ್ತಾ ಇದ್ರು. ಆಗ ಅವ್ರನ್ನ ಮಹಾರಾಜನ ಮಹಾರಾಜರು ಅಂತಿರಲಿಲ್ಲ, ಸವಾರಿ ಬಂತು, ಸವಾರಿ ತೆರಳಿತು ಎಂಬುದು ಸಿಬ್ಬಂದಿಗಳಿಗೆ ಎಚ್ಚರದ ಗಂಟೆಯೂ ಆಗ್ತಾ ಇತ್ತು.
0: ದೇವಿಯ ಅನಂತ ರೂಪಗಳಲ್ಲಿ ರಾಜರಾಜೇಶ್ವರಿಯನ್ನ ಕುರಿತಾದ ಹಲವು ಕೃತಿಗಳಲ್ಲಿ ಗರುಡ ಧ್ವನಿ ರಾಗದ ಈ ರಚನೆ ಒಡೆಯರವರ ಪಾಶ್ಚಾತ್ಯ ಸಂಗೀತ ವಾದ್ಯ ಪಿಯಾನೋ ನುಡಿಸುವುದರಲ್ಲಿದ್ದ ಅವರ ವಿದ್ವತ್ಗೆ ಹಿಡಿದ ಕನ್ನಡಿಯಾಗಿದೆ.
2: ಶ್ರೀ ಲಲಿತಾ ಸಹಸ್ರನಾಮದ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜತ್ಕೃಪ ರಾಜಪೀಠ ನಿವೇಶಿತ ನಿಜಾಶ್ರಿತ ಎಂಬೆಲ್ಲ ವಿಶೇಷಣ ವಿಶೇಷಗಳಿಂದ ಕೃತಿಯನ್ನು ಅಲಂಕರಿಸಿದ್ದಾರೆ. ಶೃಂಗಗಿರಿ ಭೂಷಿಣಿ ಶ್ರೀಶೈಲ ವಿಹಾರಿಣಿ ಎಂಬಲ್ಲಿ ಶೃಂಗೇರಿ ಶಾರದಾ ಮಾತೆ ಶ್ರೀಶೈಲದ ಭ್ರಮರಾಂಬಾದೇವಿಯರನ್ನು ಕಣ್ತುಂಬಿಕೊಳ್ಳುತ್ತಾರೆ ಒಡೆಯರವರು. ಆದರೆ ಅಷ್ಟಕ್ಕೆ ತೃಪ್ತಿಯಾಗದ ಒಡೆಯರ್ ಕ್ಷೀರಸಾಗರ ಮಥನೋದ್ಭವೆ ಕಂಚದಳನಯನೆ ಎಂಬಲ್ಲಿ ಮಹಾಲಕ್ಷ್ಮಿಯನ್ನು ಸ್ಮರಿಸಿ ಮೂರು ದೇವಿಯರಾದ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರನ್ನು 7 ಶ್ರೀಕಾರ ಉಪಯೋಗಿಸಿ ಪುಣ್ಯಕ್ಷೇತ್ರ ದರ್ಶನವನ್ನು ದಯಪಾಲಿಸಿದ್ದಾರೆ. ಶ್ರೋತೃಗಳಿಗೂ ಕೃತಿ ಸಾಹಿತ್ಯದ ಮೂಲಕ ಗರುಡಧ್ವನಿಯಲ್ಲಿ ಭಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಎಲ್ಲ ಲಲಿತ ಕಲೆಗಳನ್ನು ಬಲ್ಲ ಒಡೆಯರವರಿಗೆ ಲಲಿತ ಕಲಾದರ್ಶನ ಸಾಧ್ಯ ಎಂಬುದು ಸಾಬೀತಾಗಿದೆ. ಇದೇ ಈ ಕೃತಿಯ ಸೂಚಕಾರ್ಥ.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸುಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದ್ದು, ಇಲಾಖೆಯ ವೆಬ್ಸೈಟ್ sdwdservices.karnataka.gov.in ಇಲ್ಲಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು. ಇಲ್ಲಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 0821-2520-910 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ 2026-27 ಸಾಲಿಗೆ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸುಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸುಗಳಲ್ಲಿ ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇದೆ. ಅನುದಾನರಹಿತ ಕೋರ್ಸುಗಳಲ್ಲಿ ಜ್ಯುವೆಲ್ರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫಾರ್ ವಿಜುವಲಿ ಇಂಪೇರ್ಡ್, ಅಪ್ಯಾರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಕರ್ನಾಟಕ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಈಗ ಹೇಳುವ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮತ್ತು ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200 ಸ್ಲೆಲೆನ್ ಕ್ರಮಸಂಖ್ಯೆ 6 ಕೋರ್ಸಿಗೆ. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 5 ತಾರೀಕು. ಹೆಚ್ಚಿನ ಮಾಹಿತಿಗಾಗಿ 9844-44937 9844-644-937 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 10:30 ಆಗಲಿವೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇದುವರೆಗೆ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಎನ್ಡಿಎ ಸರ್ಕಾರದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಹಲೋ.
1: ಹಾಂ, ಹಲೋ,
0: ಹಾಂ,
1: ಒಂದು ಸೆಕೆಂಡ್.
0: ಕೇಳಿಸ್ತದೆ?
1: ಹಲೋ.
0: ಹಲೋ.
1: ಹಾಂ, ಓಕೆ ಓಕೆ, ಮಾತಾಡಿ.
0: ಹಲೋ,
1: ಸಿಕ್ಕಾಪಟ್ಟೆ ಎಕ್ಕೋ ಇದೆ. ಹಾಂ, ಕಣ್ಸೋಳದ್ರ ಬರುತ್ತಾ ಇರಬೇಕು. ಓಕೆ ಓಕೆ ಓಕೆ, ಸರಿ, ಓಕೆ, ಬೈ. ಸಾಕು, ಟ್ರಾನ್ಸ್ಮಿಟ್ ಆನ್ ಮಾಡ್ಬೋದು.